0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಿಶ್ವ ಕುಂದಾಪುರ
3: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದು. ಫಸ್ಟಿಗೆ ಅವ್ರು ಮಂಡಿಯೇ ಬಪ್ಪದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚಿಕಂದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿ ಕೇಳಿ, ASN ಹೆಬ್ಬಾರ್ ಅವರು. ಇವರ ಪೂರ್ತಿ ಹೆಸರು ಹೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ? ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಹೇಗಿದ್ರಿ?
3: ನಾವು ಹುಷಾರಿ ಸರ್, ನೀವು?
4: ಎಲ್ರಿಗೂ ಖುಷಿ ಆಯ್ತು. ಎಲ್ರಿ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗಿತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡೋಕಾಗ್ತಿಲ್ಲ, ಬಿಡೋಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡೋಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹೀಗೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಡೆ ಹೋಗಾಗ ಹೊಗಡೆ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ ಅದನ್ನೇ ಮಾತಾಡ್ತಾ ಇರ್ಕ ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ ಮತ್ತೊಂದು ಮಾಡ್ಕ ಪದ ಹೇಳಕ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡದ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂಥ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದೆ? ಅದೆಲ್ಲ ನಾವು ಸಂಗ್ರಹ ಮಾಡ್ಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
3: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
4: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿಯಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
3: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ ನಾವೊಂದ್ ದೊಡ್ಡ ಜನ ಆಯ್ಕರು ಕುಂದಾಪುರ ಕನ್ನಡ ಮಾತಾಡುಕ್ ಆಗ ಅಂದ್ರೆ ಕಡಿಮೆ ಆಗ್ತದೆ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ ಜೆಸಿ ಆಯ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
4: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಾಮೂರ್ತಿ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರಿ. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡೋಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
3: ಕರೆಕ್ಟ್.
4: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾ ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
4: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾನೆಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡುಗೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದ ಕಾಣಿ ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವ ಇಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನೆಗೆ ಒಂದು ಖುಷಿ ಕಾಣಕ ಹೆಬ್ಬರ್ರೆ. ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿಬೀಜ, ಗ್ವಾಯಿಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರ್ ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯಿಬೀಜ ಮಾವಿನ ಹಣ್ಣು ತಿಂದ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಠ, ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಳಿ ರಾಮಯ್ಯ, ವೀರಭದ್ರ, ಕುಷ್ಠ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳ್ಸೋನಿಗೆ ಅಂತ ಒಂದು ರೋಮಾಂಚನ. ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ
3: ಯಕ್ಷಗಾನ
4: ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತದ ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿಯರ ಅಪ್ಪಯ್ಯ, ನಾವಲ್ಲಿರೋ ಅವರೇ ಗೊಂಬೆಯಾಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬಿಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದು ಬರದೆ. ಇಲ್ಲಿಂದ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ, ಒಂದು ಹುಡುಗರಿಗೆ ಒಂದು ಖುಷಿ ಆದಂದು ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ಯಕ್ಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು. ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ. ಎಲ್ಲ ಇಲ್ಲಿ ಕೋಮಗಲ್ಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗ್ಗೆ ಬಗ್ಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ್ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು.
5: ಎಲ್ಲ ಖುಷಿ,
4: ಅಂಥದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವೊಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ. ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದ ಅಲ್ಲಿ ಹೋದಗಳು ನಾನು ಹಾಸ್ಯ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು, ನಂಗೆ ಗೊತ್ತಿಲ್ಲ. ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ? ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ, ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತಾರೆ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
5: ಸಮಯದಲ್ಲಿ.
4: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೊಸರು. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು, ಎಲ್ಲ ಆಚೆ ಕಡೆ ಹೋಯ್ತು.
5: ಶಂಕರ್ಪುರ
4: ಹೌದು,
5: ಯಾಕಂಗಾಯ್ತು
4: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತೊಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ ಬೇಜಾರಾತ್ತೇನ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಾರ್ರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು, ನಂಗೆ ಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು, ಒಂದು ಜಾನ ಒಂದು ಎದ್ದು ಬಿಟ್ಟರೆ ಎಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರಿ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ, ಕುಂದಾಪುರ ಕನ್ನಡ ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಏನು ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರೇ ನಿಮ್ಮ ಪಾದ ಕೇಳಂಡು ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತಂದ್ರೆ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
5: ಯಾಕೆ
4: ಬ್ಯಾಜರ್ ಅಂದರೆ, ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
5: ಅಂತ ಹೇಳಿಬಿಟ್ಟು
4: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು. ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕು ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನಾತ್ಲ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಗಿತ್ತು, ಮತ್ತೆ ಎಲ್ಲಿ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ ಕನ್ನಡದ

0: ಸಾವಿರ ವರ್ಷಗಳ ಹಿಂದಿದ್ದು ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳಿದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮೇಲೆ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುವ ಪುಸ್ತಕದ ಕನ್ನಡ,
1: ನಿಜ
0: ಸಾಹಿತ್ಯದ ಕನ್ನಡ. ನನಗೆ ಬೇಜಾರಪ್ಪ, ಯಾಕೆ ಮಾತಾಡೋಕೆ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಾ ಆಗ್ತಿಲ್ಲ, ಪ್ರಯತ್ನ ಮಾಡ್ಕೋ. ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನೆಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
0: ಹೌದು
1: ಅಲ್ಲ.
0: ಹೌದು ಹೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನೂ ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳು. ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂತ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ.
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸೋದು ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದೋಣಿ. ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನು ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದ್ರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ ಹೋಗಿ ಅರ್ಧ ಗಂಟೆಗೆ ದೀಪ ಆರಿ ಹೋತ.

0: ಆಸಕ್ತಿ ಬೇರೆ. ಆದರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ತಲೆ ಅಂದರೆ ಅಷ್ಟು ಕಾರ್ಗತ್ತಲೆ. ನಮ್ಮ ಶ್ರೀರಾಮಕಾಂತ ಶೋಮನ್ ದುಡಿಗೆ ಬರೆದಾಗೆ ಕಪ್ಪು ಅಂದರೆ ಕಪ್ಪು, ಕತ್ತಲೆ ಅಂದರೆ ಕತ್ತಲೆ ಅಂತೇಳಿ, ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶ್ರೀರಾಮಕಾಂತ ಶೋಮನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ತಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ 12:20 ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣೆ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತೆಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿನ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದಾಗೆ 1ನೇ ಕ್ಲಾಸಿಗೆ 1 ಆಣೆ, 2ನೇ ಕ್ಲಾಸಿಗೆ 2 ಆಣೆ, 3ನೇ ಕ್ಲಾಸಿಗೆ 3 ಆಣೆ, 4ನೇ ಕ್ಲಾಸಿಗೆ 4 ಆಣೆ, 5ನೇ ಕ್ಲಾಸಿಗೆ 5 ಆಣೆ
1: ಫೀಸ್
0: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರೆ ಯಾವ್ದು
1: ಕೊಡೆಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡು ಹೋಗ್ಬೋದು. ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ ನಮ್ ಕೊಡೆ ಅಂತ ಗೊತ್ತಾಗ್ಕೆ. ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ, ಇಲ್ಲದೆ ಕೊಳಿತ್ತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನ್ ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಡು ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ 3 ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಾವು ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರಿಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಗೆ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದಲ್ಲಿ ಎಲ್ಲ ನಾಟಕ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆದಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿದ್ರು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇರ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುದೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗುದೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು, ಮನೆಗೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆ ಕಾಲದಲ್ಲಿ.
2: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂತಕ್ಕೆ
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವೋ ಕೂವೋ ಕೂವೋ ಕೂವೋ ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿಂದೆಲ್ಲ ಹೆಸರು ಹೊಸ ಹೊಸ ಹೆಸರು ಹೋಗಿ ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳುದು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
2: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಹಂಸನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆಯದು ಕಾಣ್ತೇನೆ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
2: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
2: ಅಲ್ಲ ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಸಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತ ಹೇಳುದು
2: ಚಾವಡಿ.
0: ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಹತ್ತತ್ತಿಲ್ಲ ಒಳಗೆ ಒಳ, ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
2: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು. ಆಗಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಕ್ಕೊಂದು ಕಲ್ಲು, ಪಾತ್ರ ಹೋಗಕ್ಕೊಂದು ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮಗೆ ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವು ಎಂತ ಮಾಡಕ್ಕೆ ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಯಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ. ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರ ಅಂತ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
3: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ, ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಎಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ. ನೀವು ಅದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತ
0: ಬಂದು ಕೂಡ ಹಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಂದ್ರ ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ರು ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ. ಹಾಗೆ ಅವಳು ಹೇಳಲು ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತ. ಅಷ್ಟರ ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ ಹಾಯ್ ಚಪ್ಪರದಾಗೆ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲೇ ಅಂತ ಅಲ್ಲಿವರ್ ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋದು ನನಗೆ ಅಷ್ಟರ ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
3: ಆದ್ರೆ ನೀವು ನೋಡಿ ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
3: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮೇಲೆ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರದಂಗೆ. ಅವಾಗ ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲ ನೀನು ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ ಅದ್ರ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದೆ. ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ, ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರಯ್ಯ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅಡ್ಡಿಲ್ಲ ಮರೇ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳ್ತು. ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು ಹೆಬ್ಬರ್ ಆದೇಶ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
3: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡೋದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಇರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ದಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹ್ಯಾಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿ ರಾತಿದ್ದಿತ್ತು ಅನ್ಸುತ್ತೆ ಹ್ಯಾಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ, ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳು ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದಕ್ಕಂತೆ, ಕಾಲೇಜ್ ಮಕ್ಕಳು ಹೋಗೋದಕ್ಕಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನೆಲೆಯಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತಹ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
3: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿ ಇಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
3: ರೈಟ್,
0: ನಂಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತಿಪ್ಪಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗಲಿ. ಹಂಗಾಗಿ ಈಗ ತೊಡಸ್ಕೊಂಬುದು ಹ್ಯಾಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು, ಮೊಬೈಲ್, ಮೊಬೈಲು, ಕಂಪ್ಯೂಟರು ಅಥವಾ ಫೇಸ್ಬುಕ್ಕು, ಮತ್ತೊಂದು ಇತ್ತು ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂ ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡೋ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಂಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದ ಪತ್ರೆಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತು, ಜನರು ತಮ್ಮನ ಮನೆಗೂ ಅದನ್ನು ಮಾಡ್ಕ ತಾವು ಸಹ ಪಟ ಹಾಕು ಅಂತ ಹತ್ತು ಹಿಂಗೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಂತ್ರ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತ ಆದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೀ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ, ಮತ್ತೆ ಹೊಸ ಹೊಸ ಸಂಗತಿ ಗೊತ್ತಾತ್ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನು ಹತ್ತೈಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
2: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
2: ಬರ್ತಲ್ಲ,
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೇನೆ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
2: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕು. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಆಗ್ತ ಇಲ್ಲಿ ಅವರು ಒಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರೆ ಮ್ಯಾಮ್ ಹೇಳಿ.
4: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆಂತೂ ಇನ್ನೂ ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ ಅವರು ಎಂತ ಅಂತ. ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ, ಮದುವೆ ಆಗಿ ಹೊಸದಾಗಿಲ್ಲ. ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಅಂತ ಕೇಳೋದು, ಎಂತ ಹೇಳಿದ್ರು ಅವರು? ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
2: ಟೈಮ್ ತಕ್ಕಂತ.
4: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
2: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿವಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
4: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮ ಮನೆಯಲ್ಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
2: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದಿ ಆದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
4: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತು. ಅಲ್ಲಿ ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
2: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
4: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
2: ಲಾಯಕ್ ಮಾತಾಡ್ತಾರೆ.
4: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
2: ಚೇಂಜ್ ಇರುತ್ತೆ.
4: ಹೌದು, ಆಗ ಆಚೆ ಇಚ್ಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
2: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
4: ಅದೇ
2: ಅವ್ರಿಗೆ ಫುಲ್ ಅಪೋಸಿಟ್.
5: ಮಕ್ಕಳು ಅವಳ ಹತ್ರ ಕನ್ನಡ.
2: ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಹಬ್ಬದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
4: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
2: ಬಾರಿ ಲೈಕ್ ಇತ್ತು,
4: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನು.
2: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ, ಒಂದು ಕಾಲದಿಂದಲೂ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ, ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲ್ ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸರ್, ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ, ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ, ತೆಂಗಿನಕಾಯಿ ಚೋರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
2: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವ. ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
6: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಎಲ್ಲರೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ ನಾವು ಕುಂದಾಪುರ ಪೇಟೆಗೆ ಬಂದು ಪಂಚು ಗಂಗೂಳಿ ಅವರು ಬರೋದ್ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಂತತ್ವ. ಸೊ ಇಲ್ಲಿ ನಮ್ ಜೊತೆಗೆ ಒಬ್ರಿದ್ರು ಸರ್, ನಿಮ್ ಹೆಸರು?
1: ಭಾಸ್ಕರ್.
0: ಭಾಸ್ಕರ್ ಸರ್, ನಿಮ್ಗೆ ಒಂದು ಎರಡು ಪದಕ್ಕೆ ಅಂತ ನೀವು ಅದರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕುಂದಾಪುರ ಕನ್ನಡದಲ್ಲಿ ಉಪದ್ರ.
0: ಅದನ್ನ ಅಚ್ಚ ಕನ್ನಡದಲ್ಲಿ ಎಂತ ಅಂತ ಹೇಳಿದ್ರು?
1: ಕಷ್ಟ ಕೊಡಬಾರ್ದು. ರಗಳೆ ಕೊಡಬಾರ್ದು.
0: ನೀವ್ ಯಾವತ್ತಾರು ಯಾರಿಗಾದ್ರೂ ಉಪದ್ರ ಕೊಟ್ಟಿರ್ಯಾ?
1: ನೆನಪಿಲ್ಲ, ಕೊಟ್ಟಿರ್ಬೋದು.
0: ನಿಮ್ಗೆ ಯಾರಾದ್ರೂ
1: ಕೊಟ್ಟಿದಾರಾ?
0: ಮಾಮೂಲಿ. ನಿಮ್ದು ಇನ್ನೊಂದ್ ಪದ ಎಂತ ಅಂದ್ರೆ ಬೋಸ್ಮೈ ಅಂದ್ರೆ ಅಂತ.
1: ಬೋಸ್ಮೈ ಅಂದ್ರೆ ದಪ್ಪ ಅಲ್ಲ, ದಪ್ಪ ಇರೋರಿಗೆ ದೋಸ್ಮೈ ಅಂತ ಹೇಳ್ತಾರಲ್ಲ, ಅದು ದಪ್ಪ.
0: ದೋಸ್ಮೈ ಅಲ್ಲ, ಬೋಸ್ಮೈ.
1: ದಪ್ಪ ಇರೋರಿಗೆ
0: ಹಿಂಗಿದೆ. ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನಿಷ್ಟು ನಮ್ಮ ಕುಂದಾಪುರದ ಜನರಿಗೆ ಕೇಳ್ತೀವಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕತ್ತೆಯಲ್ಲಿ ನಾನು ಬೈಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕತ್ತಿ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬೈಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕತ್ತಿ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ. ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು ಕೆಪಿಎಸ್ ಒಡೆಯರ್ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯಾ? ಆಯ್ತು ಮೊಸಳೆ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಂಗನ ನನ್ನ ಹೆಣತಿ ದಿನ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನ ಹೃದಯವೇ ನನ್ನ ಹೃದಯ ನಾನು ಮರದ ಮೇಲಿಟ್ಟು ಬಂದಿದ್ದೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಪರದತ್ತ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು, ಉಪಾಯ ಬಲ್ಲವನಿ ಅಪಾಯವೇ.
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವು ಅದನ್ನ ಸರಿ ಇಲ್ಲ ಅಂತತ್ತ, ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ ಮೇಲೆ. ಇಂತ ಒಂದ್ ಒಳ್ಳೆ ನೀತಿ ಇಪ್ಪು ಅಂತ ಕತಿ ನರಿ ಮತ್ತು ದ್ರಾಕ್ಷಿಯ ಕತಿ ಹೇಳಕ್ ಬರ್ತಾ ಇದ್ರೆ ಕೆಪಿಎಸ್ ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು ಪಿಎಂಸಿ ಕೆಪಿಎಸ್ ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದಿದ್ದೇನೆ. ನನ್ನ ಕತೆ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಿ ಜೋರ್ ಆಸೆ ಇತ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದ್ ದ್ರಾಕ್ಷಿ ಹಣ್ಣಿಗೆ ಒಂದು ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಿ ಅದು ಹಾರತ್ ಸುಮಾರು ಸಲ ಹಾರಿ ಹಾರಿ ಕಾಣ್ತತ್ತೆ. ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋತಿ ಪದ್ದಿಗೆ ಮನ್ಸಗೆ ಅಂದ್ಕೊಂತತ್ತು ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಗೆ ಅಂದ್ಕೊಂತ ಹೋತಿ. ಈ ಕತೆ ನೀತಿ ಏನಂದ್ರೆ ಅತಿ ಆಸೆ ಗೊತ್ತಿಗೆಳು.
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವೊಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ. ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆ ಒಡೆಯರ್ ಹೋಬಳಿಯ ಆರ್ಯನ್, 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ ಪಿಎಂಸಿ ಕೆಪಿಎಸ್ ಒಡೆಯರ್ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ, ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ದ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ಯ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನಡಿ ಹೇಳ್ತಾನ ಅಜ್ಜಿ. ಹೇಳ್ತಾರ ಆಮೇಲೆ ನಾನು ನನ್ನ ನರ್ಕಕ್ಕೆ ಕರ್ಕೋಗ, ನಾನು ನರ್ಕ ನೋಡ್ಕೊಂಡಿ ಹೇಳ್ತಾರ. ಆಮೇಲೆ ಯಮರಾಜ, ಸರಿ ನೀನನ್ನು ಫಸ್ಟ್ ನರ್ಕಕ್ಕೆ ಕರ್ಕೋತೆ, ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ಅನ್ನಡಿ ಹೇಳ್ತಾನ. ಆಮೇಲೆ ಅಜ್ಜಿನ ಯಮರಾಜ ಸೀದಾ ನರ್ಕ ಕರ್ಕೋತ. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದ್ರೆ ಮೇಲನ್ನ ಇರುತ್ತೆ, ಕೆಳಗ್ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ, ನೀವೆಂತ ಕಿತ್ತಾಡ್ತಿದ್ರಿ ನೋಡಿ ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ, ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದ್ದಾನಳಿ ಹೇಳ್ತಾರ. ಆಮೇಲೆ ಸೀದಾ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕಥೆಯ ನೀತಿ, ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
0: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಸನ್ನಿಧಿ, 5ನೇ ತರಗತಿ.
4: ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು PMC SK KPS ಪಡೆರ್ ಹೋಬಳಿ. ನಾವು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು, ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ. ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ತು ಎಂದು ಮಾಯವಾದರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು. ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು. ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷ, ಮತ್ತೆ ಏಕೆ ಹೇಳುತ್ತಿರು, ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರವು ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
0: ದೊಡ್ಡವ್ರ ಬೈದ್ರಿಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ ಅವ್ರಿಗೆ ನಮ್ಮನ್ನು ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತ. ಆದರೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂದ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳಕ ಹಿರಿಯರು ಕೆಲವೊಮ್ಮೆ ನಮ್ಮ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರೆ. ಪ್ರತಿಯೊಂದು ಸಲಹೆಯನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದರೆ ಅದನ್ನು ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ಥರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಶ್ರೇಯಸ್.
5: ನನ್ನ ಹೆಸರು ಶ್ರೇಯಸ್. ನಾನು PMC KPS ಒಡೆರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕತೆ ಅಗಸನ ಕತ್ತೆ. ಒಂದಾನೊಂದೂರಿನಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಕತ್ತೆಯ ಮೇಲೆ ಭಾರಿ ಹೊರೆ ಹೊರಿಸಿ ನದಿತೀರಕ್ಕೆ ಕರೆದೊಯ್ಯುತ್ತಿದ್ದ. ಸೂರ್ಯಾಸ್ತ್ರವಾದ ಮೇಲೆ ಒಗೆದ ಬಟ್ಟೆಗಳನ್ನು ಗಂಟು ಮೂಟೆ ಕಟ್ಟಿ ಕತ್ತೆಯನ್ನು ಹೊರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಇಷ್ಟೆಲ್ಲ ಕಷ್ಟಪಡುತ್ತಿರುವ ಕತ್ತೆಗೆ ಅಗಸನು ಒಳ್ಳೆ ಆಹಾರವನ್ನು ಹಾಕುತ್ತಿರಲಿಲ್ಲ. ಹೀಗಾಗಿ ಕತ್ತೆಯು ಸೊರಗಿತ್ತು. ಆದರೂ ಅಗಸನಿಗೆ ದಯ ಬರಲಿಲ್ಲ. ರಾತ್ರಿ ಹೊತ್ತು ಹತ್ತಿರದ ಹೊಲಗಳಲ್ಲಿ ಬಿಟ್ಟು ಏನಾದರೂ ಮೇದುಕೊಂಡು ಬರಲಿ ಎಂದು ಕತ್ತೆಯನ್ನು ಹೊರಗಟ್ಟುತ್ತಿದ್ದ. ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿಸುತ್ತಾ ಆಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೊಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟೋ ಮಾರಾಯ, ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ, ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯಣ್ಣ, ಆದರೆ ನಿನ್ನ ಧ್ವನಿ ಮಧುರ ಆಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ? ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳಿಗೆ ಹೋಗಿರುವ? ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂಥ ಸಂಗೀತಗಾರಿದ್ದಾರೋ ನಾನು ಅದರ ಸಂಗೀತದಲ್ಲಿ ಹೆಸರಾಗಿರುವೆ. ನನ್ನ ಕಂಠ ತುಂಬಾ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಆಡಿದೆಯೋ ಬೇಡ ನೋಡು, ಈ ನಿನ್ನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಮಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ, ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ, ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿನಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿ ಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೆ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ, ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕತೆಯ ನೀತಿ ಏನಂದ್ರೆ, ಒಳ್ಳೆ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
0: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕತೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
6: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕಿ. ನಾನ್ 4ನೇ ತರಗತಿ ಹಂಗ ಓದ್ತಿದ್ದೆ. ನಮ್ ಶಾಲೆ ಬಿ ಆರ್ ಅವರ ಹಿಂದೂ ಪ್ರಾಥಮಿಕ ಶಾಲೆ ಅಂದಿಕಿ. ಹಾಯ್, ನಾ ಈಗ ಒಂದ್ ಲೈಕ್ ಮಾಡಿ ಕತೆ ಹೇಳ್ತಿ ಕೇಂತ್ರಿ ಅಲ್ದ. ಒಂದ್ ಊರಂಗೆ ಒಂದ್ ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿ ಹಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳ ಅಂತೇಳಿ ಹ್ಯಾಂಗ್ ತಿಳ್ಕೊಂಬ್ದಂತೇಳಿ ರಾಜ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದ್ ಚೀಲ ಕೊಟ್ಟ. ನೀವ್ 3 ಜನ ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದ ಚೀಲಕ್ ತುಂಬಿಸ್ಕೊಂಡ್ ಬರ್ಕಂದಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನ ಚೀಲ ತಗೊಂಡ್ ಕಾಡಿ ಹೋದ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ್ ಬರ್ತಂಬ್ರ. ಎರಡನೇವನ ತನ್ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ಯದಲ್ಲಿ ನನ್ ಚೀಲ ಬಿಚ್ಚಿಕಂತಂದಿಕ್ಕಿ ಮರದಲ್ಲಿದ್ದ ಕೊಳಗಟ್ಟೆ ಹಣ್ಣಿನೆಲ್ಲ ಚೀಲದಡಿ ತುಂಬಿಸ್ಕೊಂಡ್ ಗಣಗಣ ಹಣ್ಣನ್ನೆಲ್ಲ ಚೀಲದ ಮೇಲೆ ತುಂಬಿಸ್ಕೊಂಡ್ ಬರ್ತಂಬ್ರ. ಇನ್ 3ನೇವನ ತನ್ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜ್ಯದೆಲ್ಲ ಚೀಲ ಬಿಚ್ಚಿಕಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ 3 ಜನನು ಚೀಲ ಹೊತ್ಕೊಂಡ ರಾಜನ ಆಸನಕ್ಕೆ ಬಂದ. ರಾಜನೆದ್ರು ಚೀಲ ಇಳ್ತ್ರಂಬ್ರ. ಈ ರಾಜ ಮೊದ್ಲೇ ಗೊತ್ತಿದ್ದ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ನ ಕರೆಸಿ ಈ 3 ಜನನು ಒಂದೊಂದ್ ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡ್ಬೇಡ ಅಂತ ಹೇಳ್ತ್ರಂಬ್ರ. ಅವ್ರ ತಂದ ಹಣ್ಣನ್ನೇ ತಿಂದ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಂಬ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ರೊಬ್ರಿನ ಒಂದೊಂದ್ ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವ್ರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದ ಹೊಟ್ಟೆ ತುಂಬಿಸ್ಕೊಂಡು ಗೊಟ್ಟಮುಟ್ಟಾಗ ಹೊರಬತ್ತಂಬ್ರ. ಎರಡನೇವನ ಅವನ್ ತಂದ ಕೊಳ್ಗಟ್ಟಿ ಹಣ್ಣನ್ನೇ ತಿಂದ ರೋಗ ಬಡ್ಕೊಂಡ ಹರ್ಬತ್ತಂಬ್ರ. ಇನ್ 3ನೇವನ ಅವನ್ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ನಿತ್ರಾಣಕ್ ಬಿದ್ದು ಹರ್ಬತ್ತಂಬ್ರ. ಈ ಕತಿ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ ಒಳ್ಳಿ ಪ್ರತಿಫಲ, ಕೆಟ್ ಕೆಲ್ಸಕ್ ಕೆಟ್ ಪ್ರತಿಫಲ ಅಂದಿಕಿ. ಗೊತ್ತಾಯ್ತಲ್ದೆ? ಹಾಯ್, ಹಂಗ ನಾ ಇನ್ ಬತ್ತೆ ಅಕ್ಕ. ನಮಸ್ಕಾರವೇ.
0: ಹೋಯ್, ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬ್ಕಾಗದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನು ಇದನ್ನ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳೋ ಈ ಕತಿನ ಕೇಳ್ಕೊಬಪ್ಪ.
7: ಹಾಯ್, ಎಲ್ರಿಗೂ ನಮಸ್ಕಾರವೇ. ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗೊತ್ತು ನಾನು ನಿಮ್ಗೆ ಹೇಳೋ ಕತೆ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳಾ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರ್ಕೊಂಡು ಕಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕಂಡ. ದಾರಿಲಿ ಹೋಗತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕೊಂಡ. ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರಾಗಿ ನೀರು ಗಡಿಕೆ ಆಯ್ತು. ನೀರು ಕುಡುವಂತ ಹೋಪತ್ತಿಗೆ ಅಲ್ಲಿ ಅಳಗಿನೂ ಇರ್ಲಿಲ್ಲ, ನೀರು ಇರ್ಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನ ಥರ ಹೊಳಪು ಹಾಕಿದ್ರಷ್ಟೇ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋಯ್ತೆ ಅಕ್ಕ, ಗಂಟೆ ಆಯ್ತು, ನಾನು ಕತಿ ಮುಗಿತಿಲ್ಲಿಗೆ.
0: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನ ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ ದೊಡ್ಡ ಶಕ್ತಿಯಾಗುತ್ತೆ. ಈ ಕತ್ತೆಯಲ್ಲಿ ಬಪ್ಪು ಕಾಗಿ ಅಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ. ಅಂಥದ್ದೇ ನೀತಿ ಇಪ್ಪು ಒಂದು ಕತ್ತಿನ ಹೇಳಲಿಕ್ಕೆ ಬರ್ತಾ ಇದ್ರು. ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ.
8: ಹಾಯ್, ಎಲ್ರಿಗೂ ನಮಸ್ಕಾರವೇ. ನನ್ನ ಹೆಸರು ಧನ್ಯಾ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗೊತ್ತು ನಾನು ನಿಮ್ಗೆ ಹೇಳು ಕತೆ ಹೆಸರು ಎಂತ ಗೊತ್ತಿತ್ತೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಊರಿಗೆ ಹೋಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೋಯ್ಪತ್ತಿಗೆ ಅವನಿಗೊಂದು ಪಳಪಳಾಂತ ಹೊಳಿಯುವ ಒಂದು ಚಿನ್ನದ ಅಳಗಿ ಕಂಡ. ಆ ಅಳಗಿ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೋಯ್ ತಕೊಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕೊಂಡ. ಅದು ಹೊತ್ತಾಪತ್ತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರಾಗಿ ನೀರು ಗಡಿಕೆ ಆಯ್ತು. ನೀರು ಕುಡುವ

0: ಗುಬ್ಬಕ್ಕ ಕತಿ ಹೇಳುಕೀಗ ನಮ್ ಜೊತೆ ಇದ್ರ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಮ್. ಬನ್ನಿ, ಒಂದ್ ಒಳ್ಳೆ ಕತೆ ಕೇಳ್ಕವಪ್ಪ.
1: ಹಾಯ್, ನಮಸ್ಕಾರ. ನಾನು 6ನೇ ಕ್ಲಾಸ್ ಓದ್ತಿದ್ದೆ. ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ. BRR ಶಾಲೆಗೆ ಹೋಗ್ತಾ ಇದ್ನೆ. ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೀನಿ. ಒಂದ್ ಕಾಡಂಗೆ ದೊಡ್ಡ ಮರು ಇತ್ತೆ. ಆ ಮರದ ಮೇಲೆ ಗೂಬಕ್ಕ ಗೂಡು ಕಟ್ಕೊಂಡಿದ್ದಾಳ. ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು. ಅಷ್ಟೊತ್ತಿಗೆ ಕಾಗಕ್ಕ ಗಡಗಡ ನಡಗುತ್ತಾ ಅಲ್ಲಿಗ್ ಬಂದಾಳ. ಗುಬ್ಬಕ್ಕ ಗುಬ್ಬಕ್ಕ, ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳ. ಆಗ ಗುಬ್ಬಕ್ಕ, ಇಲ್ಲ ಮಾರೈತಿ, ನಂಗೆ ನನ್ ಮಕ್ಕಳು ಮರಿಗೆ ಕೂಕಂಬುಕ್ ಜಾಗ ಇಲ್ಲ, ಇನ್ ನಿಂಗೆ ಹಂಗ್ ಕೊಡುದು ಅಂತ ಹೇಳ್ತಾಳ. ಆಗ ಕಾಗಕ್ಕ, ಮಕ್ಳು ಮರಿ ಇದ್ವಾ? ಇರ್ಲಿ ಮಾರೈತಿ, ನಂಗೊಂಚೂರು ಬದಿಯಾಗ ಜಾಗ ಕೊಡುವಲೆ, ಬೆಳಗಾರ ಕೂಡ್ಲೇ ನಾ ಎದ್ದು ಹೋತಿ ಅಂದೇಳಿ ಅಂದೇಳಿ ಗಡಗಡ ನಡಗತಾಳ. ಗುಬ್ಬಕ್ಕಂಗ್ ಪಾಪ ತೋರಿ ಹಂಗಾರ ಬಾ ಒಳಗೆ ಅಂತಾಳ. ಎಲ್ರು ಮನ್ಕಂತ್ರು. ರಾತ್ರಿ ಕಾಗಕ್ಕ ಗುಬ್ಬಕ್ಕನ್ ಒಂದೊಂದೇ ಮರಿಯನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ತಿಂತಾಳ. ಅಷ್ಟೊತ್ತಿಗೆ ಗುಬ್ಬಕ್ಕ, ಎಂತ ತಿಂತಿ ಅಂತ ಕೇಳ್ತಾಳ. ಆಗ ಕಾಗಕ್ಕ, ಎಂತ ಇಲ್ಲ ಮಾರೈತಿ, ಮಾಯಿ ಕೊಟ್ಟದ್ ಬುಗ್ರಿ ಬೀಜ ಅಂತೇಳಿ ಮನಿಕಣ. ಗುಬ್ಬಕ್ಕ ಸುಮ್ಮನೆ ಮನ್ಕಂತ್ಲ. ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗುಬ್ಬಕ್ಕಂದ್ ಎಲ್ಲಾ ಮರಿಯನ್ನ ಖಾಲಿ ಮಾಡಿ ಬಿಡತ್. ಬೆಳಗಾಪತಿಗೆ ಎದ್ದು ಕಂಡ್ರೆ ಅತ್ ಕಾಗಕ್ಕನು ಮಾಯ, ಇತ್ ಗುಬ್ಬಕ್ಕನ್ ಮರಿಗಳು ಮಾಯ. ಗುಬ್ಬಕ್ಕಂಗ್ ಬಹಳ ಬೇಜಾರಾತು. ಕಾಗಕ್ಕ, ಮಾಡಿಸ್ತೇನೆ ಹಿಂಗೆ, ನನ್ ಮಕ್ಳು ಮರಿಯನ್ನೆಲ್ಲ ತಿಂದಾಗ್ದಲ್ಲ ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ್ ಕಾಗಕ್ಕ ಕಾಗಕ್ಕ ಆಸಾಡಿ ಹಬ್ಬ ಬಂತ, ಉಂಬುಕ್ ಬರ್ಕ ಅಂತ ಕೇಳ್ತಾಳ. ಕಾಗಕ್ಕ, ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ. ಗುಬ್ಬಕ್ಕ ಖಾರದ ಅಡುಗೆ ಮಾಡಿ ಬಳಸ್ತಾಳ. ಕಾಗಕ್ಕ ಖುಷಿ ಹಂಗ ತಿಂತಾಳ. ತಿಂದ ಅಯ್ಯಯ್ಯೋ, ಖಾರ ಖಾರ, ನೀರ್ ತಂದ್ ಕೊಡ್ಬಾರೇ ಗುಬ್ಬಕ್ಕ, ತಡ್ಕಂಬು ಕಾತಿಲ್ಯೇ ಅಂತ ಕೂಗ್ತಾಳ. ಮಾಡಿಸ್ತೇನೆ ಹಿಂಗೆ, ನನ್ ಮಕ್ಳು ಮರಿಯನ್ನೆಲ್ಲ ತಿಂದಾಗಿದೆ ಅಲ್ಲ ಅಂದೇಳಿ ಬಿಸಿ ನೀರ್ ಕಾಸಿ ಅದ್ರಂಗ ಕಾಸದ್ ಕಬ್ಬಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ. ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಓ ಸತ್ಯ ಹೊತ್ತ. ಕೇಂಡ್ರಿಯ, ಉಪಕಾರ ಮಾಡ್ದವರಿಗೆ ಅಪಕಾರೂ ಮಾಡುಕಾಗ, ದುರಾಸೆಯೂ ಮಾಡುಕಾಗ. ಇಷ್ಟೊತ್ ಸುಮ್ಮನ ಕೂಕಂಡ್ ನನ್ ಕತಿ ಕೇಂದ್ರಿ ಅಲ್ಲ, ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ನಾ ಬತ್ತಿ. ಆಗ್ದಾ, ನಮಸ್ಕಾರ.
0: ಜನ್ರೆ, ನಿಮ್ಗೆ ಎಂಥರು ಕಷ್ಟ ಇತ್ತ? ಇದ್ರೆ ಒಂದ್ ಚೂರ್ ತಲೆ ಓಡಿಸಿ. ಎಂತಕ್ಕಂದ್ರೆ ನೀವ್ ಕಷ್ಟದಿಂದ ಹೊರಗ್ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಮುಂದೆ ನಮ್ಮ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾತು. ಅಂತ ಸಂದರ್ಭದಲ್ಲಿ ಭಯ ಪಡೆದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳಕ. ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ. ನಾ ಹೇಳುದು ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ ಹಿಂದೂ ಶಾಲೆಯ 3ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳು ಕತಿ ಕೇಳ್ಕ ಬನ್ನಿ.
2: ಹಾಯ್, ನಮಸ್ಕಾರ. ನಾನು ಶಿವಾನಿ. ನಾನು BRR ಶಾಲೆಯಾಗ 3ನೇ ತರಗತಿಯಲ್ಲಿ ಓದ್ತಿದ್ದೆ. ಈ ಕತೆ ಹೆಸರು ಅಂತ ಗೊತ್ತಿತ್ತೆ? ಹಾಯ್ ಕುಂಬಳಕಾಯಿ, ಮುಂದುಕೊಪ್ಪ ಮುಂದುಕೊಪ್ಪ ಅಂದೇಳಿ ಈ ಕತೆ ಹೆಸರು. ನಾ ಈಗ ಕತೆ ಹೇಳ್ತೀಯಕ್ಕ. ಒಂದು ಊರಾಗ ಒಂದ ಅಜ್ಜಿ ಇತ್ತಂಬ್ರ. ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ್ ಆಶೆ ಆಯ್ತಂಬ್ರ. ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ. ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ. ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ. ಹಾಯ್ ಅಜ್ಜಿ, ನಂಗ್ ಜೋರ್ ಹಶ್ವಾತಿತ್ತ, ನಾನೀಗ ತಿಂತೀಯಕ್ಕ ಅಂದೇಳಿ ಹೇಳ್ಲಂಬ್ರ. ಅದಕ್ಕಜ್ಜಿ, ಹಾಯ್ ಇಲ್ಲಿ ಕೇಳ್ ಕರಡಿ, ನಾನೀಗ ಬರೀ ಬಡ್ಕಟ್ಟಿಗಿದ್ದೆ, ನಾನು ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಲಾಯ್ ಕುಂಡ್ಕೊಂಡು ದಪ್ಪ ಆಯಿ ಬತ್ತಿ, ಆಗ್ಬೇಕಾದ್ರೆ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ. ಕರಡಿ, ಹಾ ಸರಿ ಹೋಯ್ಬಾ ಅಂದೇಳಿ ಹೇಳ್ದಂಬ್ರ. ಆ ಕರಡಿ ಹೋಯ್ತಂಬ್ರ. ಅಜ್ಜಿ ಅಂತೂ ಇಂತೂ ಹೋಯ್ ತನ್ ಮಗಳ ಮನೆಗ್ ಸೇರ್ಕೊಂಡ್ಲಂಬ್ರ. ಒಂದ್ ತಿಂಗ್ಳಲ್ಲೇ ಉಳ್ಕೊಂಡು ಲಾಯ್ಕು ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಸಮ ಉಂಡ್ಕೊಂಡು ಲಾಯ್ಕು ದಪ್ಪ ಆದ್ಲಂಬ್ರ. ಕೊನೆಗೂ ಒಂದಿ ನಮ್ಮ ಮನೆಗ್ ಹೋಗು ತೀರ್ಮಾನ ಮಾಡ್ದಂಬ್ರ. ಮಗ ನಮ್ಮ ಮನೆಗ್ ಹೋತಿಯಕ್ಕ, ದಾರಿಗೆ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ, ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದಂಬ್ರ. ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಬ್ಬದ ಕುಂಬಳಕಾಯಿ ತಂದು ಅದ್ರೊಳಗೆ ಇಪ್ಪುದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ, ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕ ಮತ್ತ ಈ ಮಂತ್ರ ಹೇಳಿ ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಮುಂದುಕೊಪ್ಪ ಅಂದೇಳಿ ಕೊಟ್ಲಂಬ್ರ. ಮಂತ್ರ ಹೇಳಿದ ಪೆಟ್ಟಿಗೆ

0: ಕೈ ಗಡ ಗಡ ಗಡ ಅಂತ ಉರುಳುಕೊಂಡು ಮುಂದೋಯ್ತಂಬ್ರ. ದಾರ್ಯಾಗ ಹಾತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ. ಹೋಯ್ ಒಳಗೆ ಯಾರಿಪ್ಪುದೆ? ಆ ಅಜ್ಜಿ ಅಲ್ದಲ್ಲ ಅಂದೇಳಿ ಕೇಳ್ದಂಬ್ರ. ಅಜ್ಜಿ ಹೋಯ್ ಕುಂಬಳಕಾಯಿ ಮುಂದುಕ್ಕಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ. ಎಬ್ಬೆ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ. ಅಂತೂ ಇಂತೂ ಅಜ್ಜಿ ಊರ್ ಸೇರ್ಕೊಂಡ್ಲಂಬ್ರ. ಈ ಕತಿ ನೀತಿ ಅಂತ ಗೊತ್ತಿತ್ತೇ ಚೂರ್ ಮಂಡಿ ಹೋಸ್ರೆ ಎಂತ ಕಷ್ಟ ಕಾಲ್ದಾಗೂ ಪಾರಾಗುಕ್ಕತ್ತ. ಹೆಂಗಿತ್ ಕತಿ? ಲೈಕ್ ಇತ್ತಾ? ಬತ್ತಿಯಕ್ಕ ನಮಸ್ಕಾರ.
1: ಮನೆಯಲ್ಲೊಬ್ರು ಹಿರಿಯರು ಇರ್ಕಂತ ಅಂತ್ರ. ಎಂತಕ್ಕೆ ಅಂದ್ರೆ ನಾವು ಮಾಡೋ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗೆ ಸರಿ ದಾರಿಯಲ್ಲಿ ನೆಡಕ್ ಹೇಳಿ ಕೊಡ್ತಾರೆ. ಇಂಥ ಹಿರಿಯರು ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂತು. ಇಂಥದ್ದೇ ಒಂದು ಒಳ್ಳೆ ನೀತಿಪ್ಪು ಅಂತ ಕತಿನ ಹೇಳುಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯಲ್ಲಿ ಓದ್ತಾ ಇಪ್ಪು ವೈಭವ್. ಬನ್ನಿ ಅವ್ರ ಕತಿನ ಕೇಂಬಾಲ.
2: ಹೋಯ್ ಎಲ್ಲರಿ ನಮಸ್ಕಾರ ಮಾರೆ. ನಾನು ಕುಂದಾಪುರದಾಗೆ ಬಿಆರ್ ಶಾಲೆ ಓದ್ತಿದ್ದೆ. ನಾನು 6ನೇ ಕ್ಲಾಸಿಗೆ ಓದ್ತಿದ್ದೆ. ನನ್ನ ಹೆಸರು ವೈಭವ್ ಅಂದಿಕ್ಕೆ. ನಾನು ರಾಮ ಮತ್ತೆ ಅವನ ಅಬ್ಬಿ ಕತಿ ಹೇಳ್ತೆ ಕಾಣಿ. ಒಂದಿನ ಒಂದು ಊರಾಗೆ ರಾಮ ಮತ್ತೆ ಅವನ ಅಬ್ಬಿ ಇತ್ತಂಬ್ರ. ಅವನ ಅಬ್ಬಿ ಹುಷಾರಿಲ್ಲ ಅಂದ್ರೆ ಅವನ ಅಬ್ಬಿ ಹುಷಾರಿಲ್ಲ ಅಂದಕ್ಕೆ ರಾಮ ನಾ ಹಿಂಗೆ ಅಬ್ಬಿ ಕೆಲಸ ಮಾಡೋದಿಲ್ಲ, ಒಂದ್ ಬದಿ ಮನೇನು ಕಣ್ಕೊಂಡ್ ಒಂದ್ ಬದಿ ಅಬ್ಬಿನ ಕೆಲಸ ಮಾಡ. ಅದಕ್ಕೆ ಪೊನ್ನ ಒಂಬನೆ ಒಂದಿನ ಹಾಯ್ಕೊಂಡೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹಾಯ್ಕೊಂಡ ಪೊನ್ನ ಒಂದಿನ ಕೆಲಸ ಮಾಡ್ದ, ಎರಡ್ ದಿನ ಕೆಲಸ ಮಾಡ್ದ, ಕಡಿ ಮೂರನೇ ದಿನ ಯಾರೀ ಹಳಿ ಅಜ್ಜಿ ಕೆಲಸ ಮಾಡ್ತಾರ, ನಂಗೆ ಹಳಿ ಅಜ್ಜಿ ಕೆಲಸ ಮಾಡೋಕಾತಿಲ್ಲ ಅಂದೇಳಿ ಓಡಿ ಮನೆ ಹೋದ. ಆಮೇಲೆ ಅದೊಂದು ಇತ್ತಲ್ಲ ಹಳೆಯ ಹೇಳ್ತಾರಲ್ಲ, ಎತ್ತೆ ತೆಲಿಯೋತೆ ಹುಡುಕೋತೆ ಹುಡುಕೋತೆ ಅಂದ್ರೆ ಕಡಿ ಕೆಲ್ಸಕ್ಕೆ ಬಂದ ಕೆಲ್ಸ ಇಪ್ಪುದಿಲ್ಲ ಓಡಿ ಹೋದ. ಇದೇ ಕಾಣಿ ಹಳಿಯರಿ ನಾವು ಮಾಡುದು. ಹಾಯ್ ಒಂದಿನ ಮಾಡಿ ನಂಗೆ ಈ ಹಳಿಯರ್ಗ ಅಜ್ಜಿ ಯಾರು ಕೆಲಸ ಮಾಡ್ತಾರೇಳಿ ಅನ್ಸುತ್ತೆ ಕಾಣಿ. ಆರ ಮಕ್ಕಳೆಲ್ಲ ನಾ ಅಜ್ಜಿ ಕಣ್ಕಂತೆ, ನಂಗೆ ಅಡಿಲ್ಲ ಅಜ್ಜಿನ ಕಣ್ಕಂತೆ ಅಂತ ಹೇಳ್ತಾರೆ ಕಾಣಿ. ಇದೇ ಅದಕ್ಕೆ ಈ ಕತಿ ನೀತಿ ಅಂತಂದ್ರೆ ನಮ್ಮನ್ನ ಸಾಕಿ ಬೆಳೆಸಿದ ಅಬ್ಬಿಯ ಅಪ್ಪನಿಗೆ ಎಲ್ಲರಿಗೂ ಲೈಕ್ ಮಾಡಿ ಕಣ್ಕಂಡು ಬತ್ತಿಯಕ್ಕ ನಮಸ್ತೆ.
1: ಹಿಂಗೆ ನಮ್ಮ ಹಿಂದಿನ ನೀತಿ ಕತೆಗಳ ನಿಮಗೆ ಒಂದೊಂದು ಸುಂದರವಾದ ಪಾಠ ಕಲಿಸಿತ್ತಂತ ಅನ್ಕಂತಿ. ಕತೆಗಳು ಮುಗಿದ್ರು ಅವು ಹೇಳೋ ನೀತಿ ನಮ್ಮ ಜೀವನದಲ್ಲಿ ಸದಾ ಉಳಿತು ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೆ. ಏನ್ ತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಧನ್ಯವಾದ.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕಬೈಂತ. ಮೇಡಮ್, ನಿಮ್ಮ ಹೆಸರು?
3: ಅಶ್ವಿನಿ.
2: ಅಶ್ವಿನಿ ಅವರೇ, ಅಡುಗೆ ನಿಧಾನ ಅಂದ್ರೆ ಅಂತ ಈಗ ಹೇಳ್ತಾರಲ್ಲ, ಅವಳಿಗೆ ಅಡುಗೆ ನಿಧಾನ ಇಲ್ಲ ಅಂತ ಹೇಳ್ತಾರಲ್ಲ, ಕಡ್ಬಿಡಿ ಜಾಸ್ತಿ ಎಂಬ ಹೆಂಗಂತ್ರ. ಮತ್ತೊಂದ್ ಎಂತ ಅಂದ್ರೆ ಅರ್ಲಿಕ್ಕೆ ಅಂದ್ರೆ ಅಂತ. ಅಶ್ವಿನಿ ಅವರೇ, ನಿಮ್ಗೆ ಧನ್ಯವಾದ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
4: ಕೊಡೇಶ್ವರ ಕುಂಬಾಚಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ

0: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ವಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಪಂಜು ಗಂಗೊಳ್ಳಿ ಬರೆದಂತಹ ಕುಂದಾಪುರ ನಿಘಂಟು, ಅದರಿಂದ ಒಂದೆರಡು ಪದಗಳನ್ನು ಹೆಕ್ಕ ತಕ್ಕ ಬಂದಿತ್ತು. ಈಗ ನಾವು ಇಲ್ಲಿ ಕುಂದಾಪುರ ಜನರ ಹತ್ರಗೆ ಕೇಳ್ತಿತ್ತು ಅದ್ರ ಅರ್ಥ ಏನಂದಿಕ್ಕೆ. ಬನ್ನಿ ಈಗ ಅವ್ರ ಹತ್ರ ಕೇಳೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರೇನು?
1: ಬ್ರಾಹ್ಮಿ.
0: ಸಿಬ್ಬ ಸಟ್ಕ ಅಂದ್ರೆ ಎಂತ ಮೇಡಮ್?
1: ಸಿಬ್ಬ ಸಟ್ಕ ಅಂದ್ರೆ ಲೈಕ್ ಇದು ನೀವು ಅನ್ನ ಭಾಗವತಿಗೆ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಹೋಗೋದಲ್ಲ.
0: ಎಸ್ ಮ್ಯಾಮ್, ಸರಿ. ಇತ್ತು ಗೋಂಜಡಿ ಅಂದ್ರೆ ಎಂತ?
1: ಗೋಂಜಡಿ ಅಂದ್ರೆ ಕತ್ ನೆಕ್ಕಿದ ಹಿಂದ್ ಸೈಡ್, ಕತ್ತಿದ ಹಿಂದ್ ಭಾಗ ಕೇಳ್ತಾರೆ ಗೋಂಜಡಿ. ಅದೇ ಹೇಳ್ತಾರಲ್ಲ, ಗೋಂಜಡಿ ಮೇಲೆ ಗುದ್ದುತ್ತೆ ಹಿಂಗೆ ಅಂತ.
0: ಸರಿ ಮ್ಯಾಮ್, ಥ್ಯಾಂಕ್ ಯು.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸಾಯಿಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸಾಯಿಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸಾಯಿಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡದ ಸಲುವಾಯಿ ಎಲ್ಲ ಕುಂದಾಪುರದ ಜನತೆಗೆ ಕುಂದಾಪುರ ಕನ್ನಡದ ಅರ್ಥಕ್ಕೆ ಅಂತ ಇತ್ತು. ಈ ಪದಗಳೆಲ್ಲ ಕುಂಜುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದ. ನಮ್ಮ ಜೊತೆಗಿದ್ರು ವಿಶ್ವ ಮೆಡಿಕಲ್ ನ ಓನರ್ ಆದಂತ ಚಂದ್ರಶೇಖರ್ ಹೆಗಡೆ ಅವರು. ಸರ್, ಬಾಯಿ ಕೈ ಅಂದ್ರೆ ಅಂತ ಬಾಯಿ ಕೈ. ಈಗ ಒಬ್ರು ಹೇಳ್ತಾರ ಅವಳಿಗೆ ಬಾಯಿ ಕೈ ಜಾಸ್ತಿ ಮಾರ್ರೆ ಅಂತಾರಲ್ಲ, ಎಂತ ಹಂಗಂದ್ರೆ
3: ಬಾಯಿ ಕೈ ಬಾಯಿ.
2: ಮತ್ತ ಗಜ್ಮೈಕು ಅಂದ್ರೆ ಅಂತ
3: ಗಜ್ಮೈಕ್ ಅಂದ್ರೆ ಸ್ವಲ್ಪ ಆಜೀಜ್ ಮಾಡುವ ಕೆಲಸ ಇದ್ರೆ ಜಾಸ್ತಿ ಸ್ವಲ್ಪ ಆಜೀಜ್ ಮಾಡ್ತಾರಲ್ಲ, ಹಿಡಿಸಿ ಹಾಕುದು ಹಿಡಿಸಿ ಹಾಕುದು ಒಬ್ಬರೊಬ್ರಿಗೆ ಹಿಡಿಸಿ ಹಾಕುದು ಅಂತ ಹೇಳ್ತಾರೆ.
2: ಚಂದ್ರಶೇಖರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹೀಗೆ ಕೆಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ರಾಧಾ ಮೆಡಿಕಲ್ ಶಾಪ್ ಆಗಿತ್ತು, ನಮ್ಮ ಜೊತೆಗೆ ಜಯಂತ್ ಅವರಿದ್ರು. ನಾವಿವತ್ತು ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬಂತ. ಅದ್ರ ಒಂದು ಪಿಂಡಿ ಅಂದ್ರೆ ಎಂತ ಸರ್?
1: ಹುಲ್ ಪಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಪಿಂಡಿ ಅಂತ.
0: ಆಮೇಲೆ ಪಿಂಕ್ ದಾನಿ ಅಂದ್ರೆ ಎಂತ?
1: ಹಳೆಯವರು ಎಲೆಯಡ್ಕೆ ಪಾತ್ರಕ್ಕೆ ಪಿಂಕ್ ದಾನಿ ಅಂತ.
0: ಜಯಂತ್ ಅವರು, ಥ್ಯಾಂಕ್ ಯು. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ವಿಶ್ವ ಕುಂದಾಪುರ
2: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ.

0: ಶ್ರೀರಾಮದೇವರಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.
1: ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಗಂಟಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳಿಯವರು ಬರೆದಂತಹ ಕುಂದಾಪುರ ಕನ್ನಡದ ನಿಘಂಟಿನಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಆ ಪದದ ಅರ್ಥ ಏನಂತ ಹೇಳಿದ್ರೆ ಕೇಳ್ಕೊಂಬ. ಸರ್, ನಿಮ್ಮ ಹೆಸರು ಏನು?
2: ನನ್ನ ಹೆಸರು ಜಯರಾಜ್.
1: ಹುಳಚಟ್ಟಿ ನೀರು ಅಂದ್ರೆ ಎಂತ?
2: ಹುಳಚಟ್ಟಿ ತುಂಬಾ ತೆಳುವಾದಂತ ನೀರಾಗಿರೋ ತೆಳುವಾದಂತ ಹುಳಚಟ್ಟಿ ಅಂತ.
1: ಚಂಡಿ ಗೊಬ್ಬರ ಅಂದ್ರೆ ಏನು?
2: ಚಂಡಿ ಗೊಬ್ಬರ ಅಂದ್ರೆ ಏನಾದ್ರೂ ನೀರು ಬಿದ್ದು ತುಂಬಾ ಒದ್ದೆ ಆಗಿ ಅಥವಾ ಏನಾದ್ರು ಕೆಸರು ಬಿದ್ದು ತುಂಬಾ ಒದ್ದೆ ಆಗಿ ಅಂತ ಚಂಡಿ ಗೊಬ್ಬರ.
1: ಥ್ಯಾಂಕ್ಸ್ ಸರ್.
3: ವಿಶ್ವ ಕುಂದಾಪುರ ಕನ್ನಡ ದಿನ.
4: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಿಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪುರ ಕನ್ನಡದ ಈ ಹಾಡು.
2: ಕುಂದಾಪುರ ಅಂದ್ರೆ ಹಾಯ್,

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನು ಆ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಾ ನಿಮ್ಗೆ? ಈಗ ಹೇಳ್ತಿ ಕೇಳಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದು ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8ನೇ ಕ್ಲಾಸ್ ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡ್ತ್ರು. ಲೈಕ್ ಮಾಡಿ ಕೇಂಬಾಕ. ವ್ಯಾಖ್ಯಾನ ಮಾಡುವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ.

ರಾಮ್ ದೇವ್ರ ಲಂಕೇಲಿ ಅದೇ ಅಲ್ಲಿನ್ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸಿದೆ ಇಪ್ಪುಕಾತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ ಹಾರಕ್ಕೂ ಇತ್ತು. ಎಲ್ ಕಂಡ್ರು ಬತ್ತತ್ತಿರಿ, ಮಧ್ಯ ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡು ಕಾತ್ತೋ ಅದನ್ನೆಲ್ಲ ಮಾಡಿರು, ಎಲ್ಲ ಸಮ ಇಳಿಸಿರು. ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದ್ ಪ್ರಶ್ನೆ ಹಾಕ್ರು. ನಿಮ್ಗೆ ಯಾವ್ದ್ರ ಅಡ್ಗಿ ಖುಷಿ ಆಯ್ತು, ರುಚಿ ಇತ್ತು? ಉಂಡು ಜನಕ್ಕೆ ದೊಂಡಿ ಜೋರಂಬ್ರು, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರಿ ಕಾಣಿ. ರಾಜನ್ ತಲಿ ಚಿಟ್ಟು ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರಿ?

0: ದೇವ್ರೆ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ ಅರ್ದು ಕುಡ್ದವ್ರು ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತೆ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದಾ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದಾ? ಆಯ್ಲಿ, ನಾನಂತೂ ಬ್ಯಾಡ್ದವನೆ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡು ಬೀಗ್ಬೇಡ. ಏನ ನೀನ್ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡು ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟು ಬೆಂಕಿ ಹಾಕ? ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿನ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದು ಕಾತ್ಯ? ನಾ ಎಂತವನಂತ ಗೊತ್ತಿತ್ತಾ?

ಈ ಮಣ್ಣಿನ ದೇವ್ರು, ನಾವು ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೇ ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದು ತಾವು ನಿನ್ ಹಪ್ಪು ಮುಖ ತೋರುತ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕ.

ಮಾಡೋದಾಯ್ತ? ಈಗ ಬಿಡಿಸ್ತೆ ಕಣ್, ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗೊತ್ತಿಲ್ಲ. 10 ದಿವಸ ನಿನ್ನ ಗಾಳಿಗಿಟ್ರೆ ಹುಳ ಕುಟ್ಟಿ ಮನಿ ನಿಂದಾಪಷ್ಟು ನಿಂತಾಕತ್ತ. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೆಣದ್ ಬಾಯಿಗೆ ಹಾಕುದ್ ನಿನ್ನನ್ನೇ ಅಲ್ದನ? ಇಷ್ಟಲ್ಲ, ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳ್ಕ ಇಷ್ಟ ಅಲ್ದನ? ಬಿಡಿಸ್ತೇಕ ನಿನ್ ನೀರಿಸ್ತಿಕೇನ?

0: ಹಸುವ ಹಸುವ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ ನೀನ್ ಬರದ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ ಹಾಂಗಿ ಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ ಇನ್ನಾರು ಬಾಯಿ ಮುಚ್ಚುತ್ತ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.

0: ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿಕಾಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ದಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಿಗೆ ಗುಡ್ಡ ಕುಸ್ತ್ ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರು ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅನ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟು ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೊ ಹೋಗಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆಯಿಂದ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ.
0: ನಾ ಶಾಲೆ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರೂ ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ. ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡ್ದವ್ರೆ. ನಮ್ಮ ಡಾಕ್ಟರ್ ಕಾರಂತ್ರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದ್ರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ

0: ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಬಂದ್ಕಂಡ್ ಸಮಾ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ್ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಂಬುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟ ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆದ್ರೆ ಒಟ್ಟು ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
2: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪುವವನಿಂದ್ಲು ಹೊನ್ನಿಪ್ಪುವವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಐಕಂಡ ಹೊಡ್ಗೆಲ್ಲಾ ನಂದೇ ಅಂದಾಮ್ರ. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕಲ್ಲ ಕಾರಣ ಯಾರ್ ಗೊತ್ತಿತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರ್, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ.

0: ತನ್ ಭಾಷೆಯಲ್ಲ, ಬದುಕು, ಜಾತಿಯಲ್ಲ, ಜನಾಂಗ. ಇಷ್ಟ ತಮ್ಮ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲೈಕ್ ಇತ್ತಲ್ಲ, ಹಂಗಾರೆ ನಾವೇನ್ ಬತ್ತೋಕ.
1: ನಮಸ್ಕಾರ, ನಾನ್ ನಿಮ್ಮ ಲಿಖಿತಾ ಶೆಟ್ಟಿ ಬೂದಾಡಿ. ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತೆ ಆಷಾಢಿ ಅಮಾಸೆಯ ಶುಭಾಶಯಗಳು. ನೀವು ಕಲುಕೆ ಸಾವಿರ ಭಾಷೆ ಬೇಕಾದ್ರೆ ಕಲಿನಿ, ಆದ್ರೆ ಮನೆ ಹೋಗ್ರ ಮೇಲೆ ಹೂ ಸಪ್ಪ ವಾಜ್ಯ ಬಂತಂದಲ್ಲಿ ಮನೆ ಮನ್ಸರ ಕೆಲ ಕುಂದಾಪುರ ಕನ್ನಡವೇ ಮಾತಾಡಿ. ಎಂತಕಂದ್ರೆ ನಮ್ ಕುಂದಾಪುರ ಕನ್ನಡ ಭಾಷೆ ಅಲ್ಲ, ಬದುಕೆ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

0: ಇವಳೇ ಇವಳೇ ನಿನ್ನ ಹೊಸರು ಹಂಬಲ್ ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರುಕ್ ನಾಚಿಕೆ ಆಯ್ತು. ಅದಕ್ಕೆ ಹೋಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲೆ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು.
1: ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪಯ್ಯನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಹೋಯ್ತ ನಿಂಗೆ, ನೀನೇ ಐಕೊಂದೇಳಿ

ಈಗ ಗೊತ್ತಾಯ್ತು ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡೊಟ್ಟಿ ಪರೂರಿಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಂತಲ್ದ? ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ್ನ ಕಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ವಿಶ್ವ ಕುಂದಾಪುರ ಕನ್ನಡ ದಿನದಂದು ಪ್ರಸಿದ್ಧ ಕುಂದಾಪುರ ಕನ್ನಡ ಗಾದೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದಿರ ನಮ್ಮ ನರೇಂದ್ರ ಮಾಸ್ಟರ್ ಮತ್ತೆ ಸತೀಶ್ ಮಾಸ್ಟರ್. ಇವರಿಬ್ರು ಎಷ್ಟಪ್ಪ ಗಾದಿನ ಹೆಂಗೆ ಹೇಳ್ತ್ರಂತ ಕೇಂಬ, ಹಾಗೆ ನಿಮಗೂ ಒಂದು ಕೆಲಸ ಇತ್ತ, ಅವರು ಒಟ್ಟು ಎಷ್ಟು ಗಾದೆಗಳನ್ನ ಹೇಳ್ರಂತ ಲೆಕ್ಕ ಮಾಡಿ ನೀವು ನಮ್ಮ ರೇಡಿಯೋ ಕುಂದಾಪುರದ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಕ. ಆ ನಂಬರ್ ನಿಮ್ಮ ರೇಡಿಯೋ ಕುಂದಾಪುರ ಆಪ್ನಲ್ಲೇ ಇತ್ತು, ಅಲ್ಲೇ ನೀವೊಂದು ಮೆಸೇಜ್ ಹಾಕ್ರಿ. ಹಂಗ ತಡ ಮಾಡುದಕ್ಕೆ ಬನ್ನಿ ಕೇಂಬ ಕುಂದಾಪುರ ಕನ್ನಡದ ಗಾದೆಗಳನ್ನ.
3: ಓಹೋ ಬುದಣ್ಣ, ನಮ್ಮನೆಂಗ ಇವತ್ತ ಅಂಗಡಿ ಅಕ್ಕಿ ಬಂಗಡಿ ಮೀನ್ ಸಮಾ ಎರಡ್ ಕಂಸಿ ಉಂಡಿ, ನಿಂದು ಉಂಡಾಯ್ತನ?
4: ನನ್ನ ಯಾರ ಕೇಂತ್ರ, ರಾತ್ರಿ ಸತ್ರೆ ದೀಪಕ್ಕೆ ಎಣ್ಣೆ ಇಲ್ಲ, ಹಗಲ್ ಸತ್ರೆ ಕೂಳಿಗೆ ಅಕ್ಕಿ ಇಲ್ಲ, ಚಿಪ್ಪಡ್ ಕಿತ್ರೆ ಕರ್ಲ್ ಹೆರ್ಗ್ ಬತ್ತ, ನಿಂಗೇನ ದಾಡಿ, ಉಂಡ ತಿಂದ ಗೆಂಡಿ ರೋಗ.
3: ಅಲ್ಲ ಮಾರಯ್ಯ, ಉಂಡಾಯ್ತ ಕೇಂದ್ರೆ ಮುಂಡಸ್ ಮೂವತ್ ಮಳ ಅಂತಿಯಲ್ಲ, ನಾನೇನ ಅರ್ಸ್ನ ಮಗನ ಕಿಸೆಂಗ್ ಕಾಣ, ಈಗ ಕಿಸೆಂಗೆ ಹಾವು ಮನಿಕಂಡಿತ್. ಆಯ್ಲಿ ಆಯ್ಲಿ, ಹೇಳುವಂಗ ಒಂದ್ ಕಾಲ ಕೇಳುವರಿಗೆ ಒಂದ್ ಕಾಲ ಅಂತ್ರಮ್ರ, ಮುಂದ್ವರ್ಸ ಮುಂದ್ವರ್ಸ ಎಂತ ಮಾಡೋಕಿಲ್ಲ.
4: ಅಲ್ಲ ಮಾರಯ್ಯ, ನಿಮ್ಗೆಲ್ಲ ಮಂಡಿಗೆ ಎಣ್ಣೆ ಇಲ್ದಿರ ಮುಂಡಕ್ಕೆ ಎಣ್ಣೆ ಬೇಕು ಅಲ್ದ? ಹಾಸಿಗೆ ಇದ್ದಷ್ಟ ಕಾಲ್ ಚಾಚುಕೆ ಆತಿಲ್ಯ, ನಂದೂರಾಯನ್ ದರ್ಬಾರ ನರಿ ನಾಯಿ ತಿಂತಮ್ರ, ಅಲ್ಪನಿಗೆ ಅರಮನೆ ಆಸಿ, ಹಾಂಗಾಯ್ತು ನಿಮ್ ಸ್ಥಿತಿ ಕಾಣಿ.
3: ನಿಂಗೆ ಕಲ್ತದ್ ಹೆಚ್ಚಾಯ್ತು ಕಾಣ, ಕಲ್ತದ್ ಹೆಚ್ಚಾಯ್ತು ಕಾಲ್ ಮೇಲಾಯ್ತು. ಈಗಣ ಒಂದ್ ಮಾತಿತ್ ಕಾಣ, ನಟ್ ಪೈರ್ ಕಾಣದಿರ್ ಹೋಯ್ತಮ್ರ, ಅಟ್ಟು ಒಲಿ ಉರಿದಿರ್ ಹೋಯ್ತಮ್ರ, ಅಂದಂಗೆ ಅವಂಗೆ ಸಾಲ ಕೊಟ್ಟಿದ್ಯಲ್ಲ ಮಾರಯ್ಯ, ಕೊಟ್ಟವ ಕೋಡಂಗಿ ತಕೊಂಡ ನೀರ್ ಭದ್ರ, ನಿನ್ ಕತಿ ಇದೆ ಆಯ್ತು ಕಾಣ. ಅಲ್ಲ ಮಾರಯ್ಯ, ಅವ ಮರ್ಯಾದಿ ಬಿಟ್ಟನ್, ಊರಿಗ್ ದೊಡ್ಡನ್, ಹುಳಿಯಂಗೂ ಇದ್ದ ಪಳದ್ಯಂಗೂ ಇದ್ದ, ಅವನ್ ಸಾಹಸ ಮಾಡುದನ ನೀನ, ಅವನ್ ಸಾಹಸ ಮಾಡ್ದರ ಯಾರು ಉದ್ದಾರ ಇರನ? ಅವ ಅದ್ ಮನೆಯಂಗೂ ನುಗ್ಗಿ, ಇದ್ದು ಮನೆಯಂಗೂ ನುಗ್ಗಿ. ಇಲ್ ಕಾಣ, ಹೆಕ್ಕತಿಮ್ ಮಗನಿಗೆ ನೆತ್ತಿ ಮೇಲೆ ಬೊಟ್ಟ ಅಂದಂಗೆ ಅವ ಸಾಲ ವಾಪಸ್ ಕೊಡ್ತಾ ಅಂದೇಳಿ, ನಿನ್ ರಾತ್ರಿ ಕಂಡ ಬಾಮಿಗೆ ಹಗ್ಲು ಬಿದ್ದಂಗ ಆಯ್ತು ಮಾರ, ನಿಂಗೆ ಕಾಲಿ ಚಂಬೆ ಗತಿ.
4: ಅಲ್ಲ ಮಾರಯ್ಯ, ಶನಿ ಶನಿ ಎಲ್ಲಿ ಹೋತೆ ಅಂದ್ರೆ ಬಡವನ ತಲೆ ಓಡಕ್ಕೆ ಹೋತೆ ಹೇಳ್ದಂಗೆ ಆ ಶನಿ ಹಿಡ್ದವನು ನಂಗೆ ಗಂಟು ಬಿಳ್ಕ, ಬಾಯಿಗೆ ಬಣ್ಣಡಿ ಮಾಡಿ ಬಗಲಾಗೆ ದೊಣ್ಣೆ ಹಿಡ್ಕೊಂಡು ಈ ಓದು ಬರ ಬರ್ದಂಗೆ ಮೋಸ ಮಾಡುದ? ಕಡಿ ಅಕ್ಕಿಗೆ ಆಸಿ ಮಾಡಿ ಇಡೀ ಅಕ್ಕಿ ನಾಯಿ ತಿಂತು, ಕೋಲ್ ಕೊಟ್ಟು ಬಡಗಿ ತಿಂದಾಗಾಯ್ತು, ಎಂತ ಮಾಡೋದು ಗೊತ್ತಾತಿಲ್ಲ, ಕಾಣಿ ಬೇಕಂತ ಹೇಳಿ ಕರ್ಸಿನೇ ತಕೊಂಡಾಗಾಯ್ತು, ಕಂಡ್ರೆ ಮಾಣಿ ಕಂಡಂಗಿದ್ದ, ಸಮ ಉಂಡ ಗೋಣಿ ಕಂಡಂಗ ಬೀಗಿದ, ಸಿಕ್ಲಿ ಸಿಕ್ಲಿ ಸಮ ಬೆನ್ ಹೇರಿ ಕಳಿಸಿ ಕಾಣ ಅವನಿಗೆ.
3: ಸುಮ್ಮನೆ ಐಕಂತೆ ಮಾರ, ಎಂತಕ್ಕಿಂತೆಲ್ಲ ಮಾತಾಡುದ, ಏಳುಕ ಎಡಿದಿದ್ದನ ಒರ್ಲು ಹೊತ್ಕೊಂಡು ಓಡಿ ನಮ್ರ, ಹಂಗಾಯ್ತು ಕಣ್ ನಿನ್ ಕತಿ, ಕೈಯಂಗ ಐದೆ ಇದ್ದನ ಕಾಲ್ ಮುಡಿಯಕ್ಕಿ ಗುತ್ತಿಗೆ ತಕೊಂಡು ಬೇಸಾಯ ಮಾಡು ಕತ್ತನ. ನಿನ್ನ ಕಂಡ್ರು ಮಾರಯ್ಯ, ಗಾಳಿ ಹಾಕ್ರೆ ಪುರ್ರ ಪುರ್ರ ಅಂದೇಳಿ ಹಾರಿ ಹೋತ. ಅಲ್ಲ ನೀನ್ ಅವಂಗ್ ಹೊಡುದ? ಅವ ಪತ್ತಿ ಕುಡಿದೆ ಪಾವಣಿ ಮಾಡ್ತ, ಬರೀ ಸೋಂಬೇರಿ, ಬಾಲ ನೆಗು ಕೆಡಿಯ ಸಗಣಿ ಹಾಕು ಕೆಡಿಯ ಅಂಬ ಜಾತಿಯನವ, ಅವನ್ ನಂಬ್ಕಂಡ್ರೆ ಕುಪ್ಳನ್ ನಂಬಿ ಕೊಳಕಿ ಮಾಡ್ದಂಗೆ ಸೈ, ಅವಂಗ ನೀನ್ ಎಂತ ಮಾಡ್ರು ಕಾಣನ್ ಮುಂದೆ ವೀಣಿ ಬಾರಿಸ್ದಂಗೆ, ಊರ್ ಸುಟ್ಟ ರಂಗ ಪೂಜೆ ಮಾಡು ಬುದ್ಧಿ ಅವಂದ್, ಉದ್ಯೋಗ ಇಲ್ದ ಉದ್ದ ಹೊಂತಾವ, ಈಗ ಸ್ವಲ್ಪ ಜಾಗೃತಿ ಆಯ್ಕೋ ಮಾರಯ್ಯ.
4: ಅಲ್ಲ ಮಾರಯ್ಯ, ನೀ ನಂಗೆ ಜಾಗೃತಿ ಐಕಂಬುದ? ನಂಗೇನ ಕಾಳನ್ ಹಂಗಿಲ್ಲ, ಬೋಳನ್ ಹೆದರಿಕೆ ಇಲ್ಲ, ನಂಗ್ ಯಾರ್ದು ಡೋಂಟ್ ಕೇರ್, ಬಡವನ್ ಸಿಟ್ಟ ಬೈಲಿ ಕೇಡಂತ ಎಣ್ಸ್ಕೊಂಡಿದ್ದ, ಅವ ಹೇಳ್ದಂಗ ಕೇಳುಕೆ ಮೊದಲನ ಕಾಲು ಅಲ್ಲ ಒಂಡರು ಕಂಬಳು ಅಲ್ಲ, ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಾಯ್ಕಂಡ ನನ್ಗೆ ಮೋಸ ಮಾಡ್ದ. ಮಾವನಿಗೆ ಅಳಿ ಹುಟ್ಟರು ಕೇಡ, ಗೆದ್ದಿಗೆ ನಳಿ ಹುಟ್ಟರು ಕೇಡ. ನಮ್ಮೂರ್ಗೆ ಒಂದು ದೊಡ್ಡ ನಳಿ ಇದ್ದಂಗೆ, ಅವಂಗೆ ನಾನ್ ಹಿಡಿತಿಲ್ಯ. ಹೊಳಿ ನೀರಿಗೆ ದೊಣ್ಣಿ ನಾಯ್ಕನ ಅಪ್ಪಣೆ ಬೇಕನ? ಆರ್ ಹೆತ್ತೋಳಿಗೆ ಮೂರ್ ಹೆತ್ತೋಳು ಹೆರುದ ಹೆಂಗಂತ ಹೇಳಿಕೊಡ್ಕನ? ಸಿಕ್ಲೆ ಅವ ಸಾಮ ಬೆನ್ ಹೇರಿ ಕೊಡ್ತಿ ಅವನಿಗೆ.
3: ಅಲ್ಲ ಮರಯ್ಯ, ಹೊಡಿತಿ ಬಡಿತಿ ಅಂದೇಳಿ ಉಣ್ಕಿದ್ರೆ ಮೊದ್ಲೇ ಬಾಳಿಯಲ್ಲಿ ಹರ್ಕಂಡ್ಬೇಡ ಮರೆ. ಈ ಮೋಸ ಮಾಡು ಬುದ್ಧಿ ಚಣ್ಣಕ್ಕಿಪ್ಪತ್ತಿಗೆ ಅವ ಕಲ್ತಿದ. ಮಗ ಸತ್ರು ಅಡ್ಡಿಲ್ಲ, ಸೊಸಿ ಮುಂಡಿ ಐಕೆಂಬುದು ಅವನ್ ರೀತಿ ನೀತಿ. ಅವಂಗ್ ನೀನ್ ಹೊಡೆದ್ರೆ ಹುಲಿಗೊಂದು ಹುಂಡ್ ಹೆಚ್ಚಾರ ಪೆಟ್ಟು ಬರ್ಕು ಅಂದಂಗ ಅತ್. ಗಣ ಹಿಂದಿಂದ ಆನಿ ಹೋರು ಒಡ್ಡಿಲ್ಲ, ಮುಂದಿಂದ ನುಸಿ ಹೊಪ್ಪಕಾಗ ಅಂಬರ್ ಗಾರ್ ಅಂದ ಕೂಡ್ಲೆ ಗರ್ಕ್ ಅಂಬಕಾಗ ಜಗ್ಲಿ ಹಾರಿ ಗಗನ ಕಾರ್ಕಾಣ. ಈಗ ಅವನಿಗೇನಾರು ಆರ, ಈಗ ಆನಿಗೆ ಎರುಮದ್ದು ಅಂತ ಒಟ್ನಂಗೆ. ಹಾವು ಸಾಯುಕಾಗ ಕೋಲ್ ಮುರುಕಾಗ ಅಂದೇಳಿ ನಾವಿರ್ಕ್
5: ಎಂತ ಕೈ ಗೊತ್ತಿತ್ತ? ನಾವು ಕಾನೂನ್ ಮೀರಿ ಹೋಪಕಾಗ. ಈಗ ಒಂದ್ ಮಾತ್ ನೆನ್ಪಿಟ್ಕೋ, ಕಂಡವ್ರಿಗೆ ಸಾಲ ಕೊಟ್ರು ಇಂತ ಲಂಡ್ ನನ್ ಮಕ್ಳಿಗೆ ಸಾಲ ಕೊಡುಕಾಗ. ಗೊತ್ತಾಯ್ತಾ? ನೀನ್ ಹೊಡುದು ಗಿಡುದು ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತಿ, ಅವನ ಹತ್ರ ಒಂಚೂ ಮಾತಾಡ್ತಿ ನಾನು. ಈ ಮಾತೆಲ್ಲ ದಂಡಿಗೆ ಹಾಕ. ಸೂಜಿ ಕಂಡಗಿನ ಗಂಟ್ಲಾರು ಆನಿ ಕಂಡಗಿನ ಹೊಟ್ಟಿ ಮರಯ್ಯ. ನಂದ್ ಉಂಡದ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂಬಂಗಿತ್. ಒಂದ್ ಲೋಟ ಮಜ್ಜಿಗಿನ ಇದ್ರೆ ಕೊಡ, ಅದನ್ನ ಒಂಚು ಕುಡಿತಿ ಲಾಯ್ಕ ಆರ್ಗಿ ಆತ್ತಂಬ್ರಲ.
4: ಅಲ ಮರಯ್ಯ, ತಿಂಗ್ಳು ಉಂಡಿದವನ್ ಮನೆಗೆ ತಂಗ್ಳು ಉಣ್ಣಕ್ ಬಂದಂಗಾಯ್ತು. ಹಾಂಗ್ ಬಂದಿದಿ ಆದ್ರು ನಿಂಗೆ ಇಲ್ಲ ಅಂತ ಹೇಳೋಕಾತ? ಬಾಬಾ ಸೇರಿ ಕುಡುವ.
2: ಹಾ ಹಂಗಾರ ಗಾದಿ ಎಲ್ಲ ಸಮ ಕೇಳ್ರಿ ಅಲ್ದ? ಇಷ್ಟನಲ್ಲಿ ಲೆಕ್ಕ ಹಾಕ್ರಿಯಾ? ಲೆಕ್ಕ ಹಾಕಂದ್ಮೇಲೆ ವಾಟ್ಸಪ್ ಮಾಡ್ರ್ಯಾ? ವೆರಿ ಗುಡ್ ವೆರಿ ಗುಡ್ ಕಾಂಬ. ಯಾರೆಲ್ಲ ಎಷ್ಟೆಷ್ಟು ಅಂತ ಸರಿ ಲೆಕ್ಕ ಹಾಕಿ ಕಳಿಸಿರಂದಲ್ಲಿ ನಾ ಚೆಕ್ ಮಾಡ್ತೆ. ಹಾಗೆ ಈಗ ನಮ್ಮಲ್ಲಿ ಪ್ರಸಿದ್ಧ ಮನೋರಂಜನೆಗಂತ ಇಪ್ಪದು ಕೋಳಿಪಡಿ. ಕೋಳಿಪಡಿ ಇವತ್ತು ಜೂಜಾಯ್ತ. ಮನೋರಂಜನೆಗಂತ ಹುಟ್ಕೊಂಡ್ ಕೋಳಿಪಡಿ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಗೆಲ್ಲ ಕೊಡ್ತೀರಿ ಈಗ ನಮ್ಮ ನರೇಂದ್ರ ಕುಮಾರ್ ಕೋಟ ಅವರು, ನಮ್ಮ ಪ್ರೀತಿಯ ಮೆಚ್ಚಿನ ಶಿಕ್ಷಕರು. ಬನ್ನಿ ಕೋಳಿಪಡೆ ಬಗ್ಗೆ ಕೇಂಬ.
6: ಹಾಯ್ ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಲ್ರಿಗೂ ವಿಶ್ವ ಕುಂದಾಪ ದಿನದ ಶುಭಾಶಯಗಳು. ಈಗ ಕುಂದಾಪುರ ಅಂದಮೇಲೆ ತುಂಬಾ ತುಂಬಾ ಕ್ರೀಡೆಗಳಲ್ಲಿತ್ತು. ನಿಮ್ಗೆ ಗೊತ್ತಿಪ್ಪುದು ಎಲ್ಲರಿಗೂ ಕಂಬಳ, ಅದರೊಟ್ಟಿಗೆ ಕೋಳಿಪಡೆ ಇತ್ತು. ಇದು ನಂಗೆ ಮೊದಲು ಗೊತ್ತಿರಲಿಲ್ಲ. ನಾನು ಒಂದ್ಸಲ ಯಾರೋ ಹಿಂಗೆ ಮಾತಾಡೋತ್ತಿಗೆ ಒಂದು ಮಾತಾಡ್ರವರು, ಹೊಡಿ ಬಡಿ ಕಡಿ ಹೊಯ್ ಕಾಂಬತ್ತಿಗೆ ಕೋಳಿಪಡಿ. ನಂಗೊಂಥರ ಖುಷಿ ಆಯ್ತು, ಎಂತಪ್ಪ ಅಂತೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ಮಾತು ಹೇಳ್ರು, ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರು. ನಾನು ಆಗ್ಲೂ ಮಾತಾಡಲಿಲ್ಲ. ಮತ್ತೊಂದು ಮಾತು ಹೇಳ್ರು, ಕೋಳಿಪಡೆಲೆ ಚಿವುಂಡದಂಗಿ ಅಂತ ಹೇಳ್ರು. ಆಗ ನಂಗೊಂದು ರೀತಿಯಲ್ಲಿ ಭಾಳ ಇದೆಂತಪ್ಪ ಎಂತಲ್ಲ ಇತ್ತಲ್ಲ ಇದಲ್ಲ ಅಂತೇಳಿ ನಾನು ಶುರು ಮಾಡಿದೆ. ಆಗ ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳಿದ್ರೆ, ಈಗ ಕೋಳಿ ಪಡಿ ಅಪ್ಪೊತ್ತಿಗೆ ಎರಡು ಕೋಳಿ ಬೇಕೇ ಬೇಕಲ್ಲ. ಯಾರು ನಮಗೆ ಕೈ ಕೊಟ್ರೆ ನಾವು ಹಿಂಗೆ ಹೇಳುತ್ತೆ ಜೋಡಿ ಆಯ್ದಿದ್ರೆ. ಇನ್ನೊಂದು ಗಮ್ಮತ್ತಿನ ಕತೆ ಇದ್ದು ಕಾಣಿ, ಕೋಳಿ ಪಡೆಯಲ್ಲೇ ಚಿವುಟದಂಗೆ ಅಂತೇಳಿ. ಈಗ ಕೋಳಿ ಪಡಿ ಆಪತ್ತಿಗೆ ಜೋಡಿ ಮಾಡುದಂತ ಇತ್ತಲ್ಲ, ಜೋಡಿ ಆಪತ್ತಿಗೆ ಈ ದಂಡೆಗಾರ ಮತ್ತು ಜೂಜುಗಾರ ಇದ್ ನಂಬ್ರು, ಈ ಮತ್ತೆ ಗಾಳಿ ಹಾಕುವ ಈ ಮೂರು ಜನ ಇರ್ತಾರೆ, ಮತ್ತೊಬ್ಬ ಯಜಮಾನ. ಆಗ ಇವ ಈ ಜೂಜುಗಾರ ಮೆಲ್ಲ ಆ ಯಜಮಾನಿಗೆ ಚಿವುಟದಂಬ್ರು, ಎಲ್ಲರು ಕೋಳಿ ಗೆದ್ರೆ ಇತ್ತಲ್ಲ ಅವ್ ಹೇಳುದಂಬ್ರ, ಅಲ್ಲ ನಾನು ನಿಮ್ಗೆ ನಾನು ಚಿವುಟಿಲ್ಲ, ನಂಗೆ ಗೊತ್ತಿತ್ತು ಗೆದ್ದತ್ತ ಅಂತೇಳಿ, ಅದಕ್ಕೆ ನಾನು ಚಿವುಟದ್ದು ಅಂತ ಹೇಳುದಂಬ್ರ. ಎಲ್ಲರು ಸೋತ್ರ ಹೇಳುದಂಬ್ರ, ನಾನು ನಿಮ್ಗೆ ಎಷ್ಟು ಸಲ ಚಿವುಟಿದಿ ನನಗೆ ಗೊತ್ತಿತ್ತು ಸೋಲತ್ತ ಅಂತೇಳಿ. ಅಂದರೆ ಕೆಲವು ಸಲ ಹಂಗೆ ಆಗ್ತು ಕೋಳಿ ಪಡೆಯಲ್ಲಿ ಚಿವುಂಟದಂಗೆ ಅಂತೇಳಿ. ಹಿಂಗೆ ಈ ಕೋಳಿ ಪಡೆಗೆ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ನಂಗೊಂದಿಷ್ಟು ಮಾಹಿತಿ ಸಿಕ್ತು, ಅದನ್ನು ನಿಮ್ಮೊತ್ತಿಗೆ ನಾನು ಹಂಚಿಕಂತ ಇದ್ದಿ. ಈ ಕೋಳಿಪಡಿ ಅಥವಾ ಇನ್ನೊಂದು ಕುಕ್ಕುಟ ಕಾಳಗ ಅಂತ ನಾವು ಕರೀತಲ್ಲ, ಸುಮಾರು ಕ್ರಿಸ್ತಪೂರ್ವ 930 ವೇಳೆಗೆ ಈ ಪಾಂಡ್ಯರು ಚೇರರು ಅಂತ ಇದ್ರು, ಅವ್ರ ಕಾಲದಾಗ ಇತ್ತು ಅಂತ ಒಂದು ಮಾಹಿತಿ ಸಿಕ್ಕುತ್ತೆ. ಆಮೇಲೆ ಈ ವಿಜಯನಗರದ ಅರಸರ ಕಾಲದಲ್ಲೂ ಕೂಡ ಈ ಹಳ್ಳಿ ಹಳ್ಳಿಗೆಲ್ಲ ಈ ಕೋಳಿಪಡಿ ಆತಿತ್ತಂಬ್ರು. ಅದಾದ್ಮೇಲೆ ಎಂತಾಯ್ತು, ಅದೊಂದು ರೀತಿಯಲ್ಲಿ ಪ್ರದರ್ಶನ ಸ್ಪರ್ಧೆಯಾಗಿ ನಡೀತಾ ಇತ್ತು. ಇನ್ನು ನಾವು ಇದನ್ನ ದಟ್ಟವಾಗಿ ಕಾಮುದಿಲ್ಲ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಹಿಂಗೆಲ್ಲ. ಅದ್ರಗೂ ನಮ್ ಕುಂದಾಪುರ ಬದಲು ಸ್ವಲ್ಪ ಜಾಸ್ತಿ ಇತ್ತು ಕಾಣಿ. ಇದು ಎಂತಾಯ್ತು ಅಂತ ಹೇಳ್ರೆ, ಬರ್ತಾ ಬರ್ತಾ ಬರ್ತಾ ಕೋಳಿ ಪಡಿಲ್ ಜೂಜ್ ಶುರು ಆಯ್ತು ಕಾಣಿ. ಈ ಜೂಜ್ ಶುರು ಆದ ಕೂಡ್ಲೆ ಪೊಲೀಸರೆಲ್ಲ ದಾಳಿ ಮಾಡ ಶುರು ಮಾಡ್ರು. ಆಮೇಲೆ ಅದೆಲ್ಲ ಗುಟ್ಟು ಗುಟ್ಟಾಗಿ ನಡುಗ ಶುರುವಾಯ್ತು. ಆಮೇಲೆ ಈ ಜೂಜ್ ಕಟ್ಟುದು ದುಡ್ಡೆಲ್ಲ ಮಸ್ತ್ ಮಸ್ತ್ ಹಾಪಕ್ಕೆ ಪೊಲೀಸರು ಕಣ್ಣು ಬಿದ್ದಿತ್ತು. ತದನಂತರ ಎಂತಾಯ್ತು ಅಂತ ಹೇಳಿದ್ರೆ, ಈ ಅಹಿಂಸಾವಾದಿಗಳಿತ್ತಲ್ಲ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಅದು ನಡೆದು ಹೋಯ್ತು. ಇದ್ರಾಗ ತುಂಬಾ ಹೇಳಕ್ ಮಸ್ತಿತ್ತು. ಈ ಕೋಳಿ ಪಡಿ ಅಥವಾ ಕೋಳಿ ಅಂಕ ಅಂತ ನಾವು ಹೇಳುತ್ತಲ್ಲ, ಇದೊಂದು ಎರಡು ಹುಂಜಗಳ ಕಾಳಗ, ಕಾಲಿಗೆ ಹರ್ತುವಾದ ಕತ್ತಿ ಕಟ್ತರು. ಅದಕ್ಕೊಂದು ಕ್ರಮ ಇತ್ತು, ಹಾಂಗೆ ಕಟ್ಟುವುದಲ್ಲ. ಆಮೇಲೆ ಕಾದಾಡಕ್ ಬಿಡ್ತರು. ಅದರ ಒಂದು ಕೋಳಿ ಸಾಯ್ಕ್ ಅಥವಾ ಸೋಲ್ಕ್, ಇಲ್ಲಿ ಗೆದ್ರೆ ಆ ಕೋಳಿಯನ್ನ ಬಂಟ ಅಂತ ಹೇಳ್ತರು, ಸೋತ್ರೆ ಆ ಕೋಳಿನ ಒಟ್ಟಿ ಅಂತ ಹೇಳ್ತರು. ನಾನು ಹಿಂಗೆ ಎರಡು ಮೂರು ಸಲ ಹೋಯ್ದಿ, ಅಲ್ಲೊಬ್ಬ ಹೇಳ್ತಾ ಇದ್ದ ಆರು ನಾಲ್ಕು ಎಂಟು ನಾಲ್ಕು ಆರು ನಾಲ್ಕು ಎಂಟು ನಾಲ್ಕು. ನಂಗೆ ಎಂತಂದು ಗೊತ್ತಾಗಿಲ್ಲ, ಕೊನೆ ಗೊತ್ತಾಯ್ತು ಇದು ಜೂಜು ಅಂತ ಹೇಳಿ. ಈ ಕೋಳಿ ಎಷ್ಟು ಗಟ್ಟಿ ಇತ್ತೋ ಅದ್ರ ಮೇಲೆ ಹಣ ಕಟ್ಟುದಂಬ್ರು. ಮತ್ತೊಂದು ವಿಷಯ ಗೊತ್ತಿತ್ತ ನಿಮ್ಗೆ, ಇದಕ್ಕೆ ಒಂದು ಪಂಚಾಂಗ ಇತ್ತು. ಇದರ ಆಧಾರದ ಮೇಲೆ ಅಮಾವಾಸಿ ಹುಣ್ಣಿಮೆ ಯಾವ ವಾರದಲ್ಲಿ ಯಾವ್ಯಾವ ಕೋಳಿ ಗೆಲ್ಲುತ್ತ ಅದೆಲ್ಲ ನಿರ್ಧಾರ ಮಾಡ್ತರು. ಈ ಕೋಳಿ ಪಡೆಗೆ ಎರಡು ಭಾಗ ಇತ್ತು, ಒಂದು ಜೂಜುಗಾರ ಇನ್ನೊಂದು ದಂಡೆಗಾರ. ಅಂದ್ರೆ ಕೋಳಿಗೆ ಕತ್ತಿ ಸುತ್ತಿ ಕಾಳಗ ಮಾಡೋಕೆ ತಯಾರು ಮಾಡ್ತನಲ್ಲ ಅವನ್ನ ಜೂಜುಗಾರ ಅಂತ ಕರೀತರು. ಅವ ಬಹಳ ಮಂಡಿ ಖರ್ಚು ಮಾಡಕ್ಕ, ನಾನು ಹ್ಯಾಂಗ್ ಕೋಳಿ ಬಿಡಕ್ಕ, ಹ್ಯಾಂಗ್ ಸೋಲ್ಸಕ್ಕ, ಹ್ಯಾಂಗ್ ಕತ್ತಿ ಕಟ್ಟಕ್ಕ, ಇದೆಲ್ಲ ಗೊತ್ತಿರ್ಕವ್. ಅವ ಹ್ಯಾಂಗ್ ಅಂತ ಹೇಳಿದ್ರೆ, ಕೋಳಿ ಹುಂಜನ ಕತ್ತಿ ಸುತ್ತೋತಿಗೆ ಹುಂಜನ ಎದೆಗೆ ಆನ್ಸ್ಕೊಂಡು ಹಿಡ್ಕೊಂಡಿರ್ತ, ಕೋಳಿ ಜಗಳ ಮಾಡೋತಿಗೆ ಕಾಳಗ ಹಾಪೋತಿಗೆ ಹುಂಜಕ್ಕೆ ಗಾಯ ಆದ್ರೆ ಜೂಜುಗಾರ ಅದನ್ನ ಹಿಡ್ಕಂತ, ಆ ದಂಡೆಗಾರ ಇದ್ನಲ್ಲ ಮತ್ತೊಬ್ಬ, ಅದನ್ನೆಲ್ಲ ಕತ್ತಿ ಎಲ್ಲ ಬೀಡಿಸಿ ಗಾಯ ಎಲ್ಲ ತೊಳೆದು ಹೊಲಿಗೆ ಹಾಕಿ ಆಪರೇಷನ್ ಮಾಡಿಬಿಡ್ತರು. ಇನ್ನು ಕೋಳಿ ಮುಕ್ಕಳಿಗೆ ಒಬ್ಬ ಗಾಳಿ ಹಾಕುವಂತ ಇರ್ತ, ಅವ ಒಂದು ಶಾಲ್ ತಕೊಂಡ ಗಾಳಿ ಹಾಕ್ತ ಐಕಂತ. ಇದ್ರ ಮೇಲೆ ಅವ ಹ್ಯಾಂಗ ಆರೈಕೆ ಮಾಡ್ತಾ ಹ್ಯಾಂಗ ಗಾಳಿ ಹಾಕ್ತಾ ಇದ್ರ ಮೇಲೆ ಎಷ್ಟೊತ್ತು ಕೋಳಿ ಕಾಳಗ ಆತಂತ ನಿರ್ಧಾರ ಆತು. ಕೋಳಿ ಪಡಿಯಂಗೆ ಎರಡು ವಿಧ ಇತ್ತು ಹೆಚ್ಚಾಗಿದ್ದು ಕುಂದಾಪುರ ಬದಿ ನಾವು ಕಾಣ್ಲಕ್ಕ. ಒಂದು ಬಿಡು ಪಡಿ, ಮುಸ್ಕಿನ ಪಡಿ ಅಂತೇಳಿ. ಇದೆಂತ ಅಂದಿರಾ, ಈ ಬಿಡು ಪಡೆಗೆ ಅಂತ ಅಂತ ಹೇಳಿದ್ರೆ ಎರಡು ಕೋಳಿಗಳನ್ನ ಪರಸ್ಪರ ಮುಂದ್ ಮುಂದೆ ಹಿಡ್ಕಂಬೋದು, ಎದುರ್ಬೋದು ಹಿಡ್ಕಂಬೋದು, ಜೋಡಿ ಮಾಡೋದು. ಮುಸ್ಕಿನ ಪಡೆಗಂದ್ರೆ ಕೋಳಿಗೆ ಒಂದು ಮುಸ್ಕ್ ಹಾಕೋದು, ಮುಸ್ಕ್ ಹಾಕಿ ಎದುರ್ಬದ್ರನಿತ್ತು ಅದನ್ನ ಜೋಡಿ ಮಾಡೋದು. ಮೊದಲ ಮುಸ್ಕಿನ ಪಡೆ ಹೆಚ್ಚಾಗಿ ಎರಡು ಗ್ರಾಮದ ನಡೆ ನಡೀತಾ ಇತ್ತು. ಹೆಚ್ಚು ಕೋಳಿ ಗೆದ್ದವರಿಗೆ ಮೆಡ್ಲು ಮೆಡ್ಲು ಕೊಡ್ತಾ ಇದ್ದ ನಮ್ರು. ಇದರಾಗೆ ಕೆಲವೊಮ್ಮೆ ಕೋಳಿ ಕಾಳಗ ಆಗೋದಕ್ಕಿಂತ ಮನುಷ್ಯರ ಕಾಳಗ ಹಾಕೋದೇ ಜಾಸ್ತಿ ಅಂಬರು, ಅದೇನೇ ಇರಲಿ. ಇನ್ನ ಈ ಕೋಳಿಗೆ ಸುತ್ತು ಕತ್ತಿ ಇತ್ತಲ್ಲ, ಅದ್ರಗ್ ಸುಮಾರು ಬಾಗಿ ಎದ್ ಕಾಣಿ, ಬಡಕಾಯಿ ಕತ್ತಿ ಅಂದ್ರೆ ಇದು ಹಿಡಿ ಡೊಂಕಾಗಿರತ್ ನಾಗರ ಗಿರೆಸ್ ಕತ್ತಿ, ಇದು ಅಂಕು ಡೊಂಕಾಗಿದ್ದ ಕತ್ತಿ. ಅರೆ ಕೊಕ್ಕೆ, ಇದು ಕೊಕ್ಕೆ ಕಾಣಗ ಹಿಂಗ್ ಚಾಂಚ್ಕೊಂಡಿರೋ ಕತ್ತಿ. ಎಚ್ಚಿ ಮುಳ್ಳು, ತುದಿ ಸ್ವಲ್ಪ ಕೊಕ್ಕರೆ ಕುತ್ತಿಗೆ ಇರುತ್ತಲ್ಲ ಹಾಂಗ ಬಾಕಂಡಿಬ್ಬು ಕತ್ತಿ. ಇನ್ನು ನಿಮ್ಗೆ ಗೊತ್ತಿತ್ತು ಕೋಳಿ ಪಡಿಯಲ್ಲಿ ನಡೀತ, ದೇವಸ್ಥಾನದ ನೇಮ, ಕ್ವಾಲ, ಜಾತ್ರಿ, ಹಬ್ಬ ಮುಗಿದ ಮರು ದಿವಸ ಇದೆಲ್ಲ ಅನುಮತಿ ಪಡ್ಕೊಂಡು ಮಾಡ್ತರು. ಮೊದಲಿನ ಕಾಲದಲ್ಲಿ ಈ ಸರಾಯಿ ಅಂಗಡಿಯವರು ಇದ್ರಲ್ಲ, ತಮಗೆ ವ್ಯಾಪಾರ ಜಾಸ್ತಿ ಆಯ್ಕಂತೇಳಿ ಅಲ್ಲೂ ಅವರು ಮಾಡ್ತಿದ್ದೀರಮ್ರು. ಈ ಕೋಳಿಗಳ ಈ ಆರೈಕೆ ಮಾಡೋದಿತ್ತಲ್ಲ, ಅದು ಬಹಳ ಕಷ್ಟದ ಕೆಲಸ. ಹೆಂಗಂದ್ರೆ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತರೋ ಮುದ್ದು ಮಾಡ್ತರೋ ಅದಕ್ಕಿಂತ ಹೆಚ್ಚೇ ಮುದ್ದು ಮಾಡ್ಕತ್ತು. ಹಂಗೆ ಕೋಳಿ ಹುಚ್ಚಿರುತ್ತೆ ಕೆಲವರಿಗೆ. ನಿಮ್ಗೊಂದು ಮತ್ತೊಂದು ಹೇಳಕ್ ನಾನು, ಕೋಳಿ ಗುಂಟ ಅಂತೇಳಿ ಇದೀಗ ಎಲ್ಲೂ ಇಲ್ಲ. ಕೋಳಿ ಗುಂಟ ಅಂತ ಹೇಳ್ರೆ ಈ ದೇವಸ್ಥಾನದಲ್ಲಿ ಜಾತ್ರೆ ಶುರು ಆತಲ್ಲ ಅದಕ್ಕಿಂತ ಮೊದಲು ಒಂದು ಒಳ್ಳೆಯ ಮುಹೂರ್ತ ಕಂಡ್ಕೊಂಡು ಊರಿನ ಗುರುಕಾರ ಮತ್ತೊಬ್ಬ ಗುರುಕಾರ ಇಬ್ರು ಸೇರ್ಕಂಡ ಎರಡು ಕೋಳಿ ಇಟ್ಕೊಂಡು ಬತ್ತರು. ಅದಕ್ಕೆ ಒಂದು ಹಾಲೆ ಮರದ ಐದು ಗೂಟ ಮಾಡ್ತರು, ಐದು ಕಡೆಗೆ ಐದು ಗೂಟ ಮಾಡ್ತರು. ಇದರ ಉದ್ದ ಸುಮಾರು ಒಂದೂವರೆ ಅಂಗುಲ ಇರುತ್ತೆ. ಇದನ್ನು ದೊಡ್ಡ ಮೆರವಣಿಗೆ ತಕಬತ್ತರು. ಊರ ಗುರುಕಾರ ಆ ಕೋಲ್ಗಳನ್ನೆಲ್ಲ ಆ ದೈವಸ್ಥಾನದ ಪಕ್ಕದ ಗದ್ದೆ ಇರುತ್ತಲ್ಲ ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ ಐದು ಗೂಟನ ನೆಲಕ್ಕೆ ಸಿಕ್ಸ್ತ. ಅಂದ್ರೆ ಒಂದು ರೀತಿಯಲ್ಲಿ ಇದು ಚೌಕಾಕಾರ ಅತ್ತ. ಈ ಚೌಕಾಕಾರದ ಒಳಗೆ ಕೋಳಿಯನ್ನು ಬಿಡುವುದು. ಹಿಂಗೆ ಒಂದೊಂದೇ ಗೂಟದೊಳಗಡೆ ಕೋಳಿ ಬಿಟ್ಕೊಂಡು ಕೋಳಿಗುಂಟ ಅಂತ ಮಾಡ್ತಿದ್ದೀರಮ್ರ. ಈಗ ನಿಮ್ಗೆಲ್ಲೂ ಕೋಳಿಗುಂಟ ಕಾಂಬಕ್ಕೆ ಸಿಕ್ಕುದಿಲ್ಲ. ಇನ್ನೊಂದು, ಇದರಾಗೆ ಈ ಕೋಳಿ ಗುಂಟದಾಗೆ ಜೂಜಿಪ್ಪುದಿಲ್ಲ ಮತ್ತೆ ಕತ್ತಿ ಕಟ್ಟುವುದಿಲ್ಲ, ಇಲ್ಲಾಂದ್ರೆ ಕೋಳಿ ಸಾಯುಕಾಗ ಅಂತೇಳಿ ಒಂದು ರೀತಿಯಲ್ಲಿ ಇದು ನಡ್ಕೊಂಡು ಬಂದಿತ್ತು. ಈಗ ಇದೆಲ್ಲೂ ಕೂಡ ಇಲ್ಲ. ಇನ್ನೊಂದು ಕೆಲವು ನಂಬಿಕೆ ಇತ್ತು, ಈ ಕೋಳಿ ಪಡಿ ಹೋಪತಿಗೆ ಕೋಳಿಯನ್ನ ಗೂಟದಿಂದ ಬಿಚ್ಚೊತ್ತಿಗೆ ತಲಿಗೆ ಮುಂಡ ಸುತ್ಕಣಕ್, ಕೋಳಿ ಹಿಡ್ದುಕೊಂಡು ಹೋಪತಿಗೆ ಇದ್ರನವರು ಎಲ್ಲಿಗೆ ಹೋತೆ ಅಂತ ಕೇಳೋಕಾಗ. ಇನ್ನು ಸೌದೆ ಕಟ್ಟನ್ನ ತಲೆ ಮೇಲೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಮಡಕೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಕೋಳಿ ಸತ್ತೋತ್ತು ನಾಗರ ಹಾವು ನೋಡುಕಾಗ, ಇನ್ನು ಶವಯಾತ್ರ ನೋಡುಕಾಗ, ಇನ್ನು ಕೆರೆ ಹಾವನ್ನು ಕಂಡ್ರೆ ಬಹಳ ಒಳ್ಳೆಯದು. ಇದಿಷ್ಟು ನಂಬಿಕೆ ಇಪ್ಪದು. ಇನ್ನು ಕೋಳಿ ಪಂಚಾಂಗ ಅಂತ ಇತ್ತು, ಇದ್ರ ಬಗ್ಗೆ ನಾನು ಮಸ್ತು ಮಾತಾಡ್ಲಕ್ಕ, ಆದ್ರೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತೇಳಿ. ಕೋಳಿ ಪಂಚಾಂಗ ಹೆಂಗಿರುತ್ತ? ಉದಾಹರಣೆಗೆ ಶುದ್ಧ ಪಕ್ಷ, ಶುದ್ಧ ಒಂದು ಪಾಂಡ್ಯ, ಹುಟ್ಟು ಬಿಳಿ, ಬಾಲ್ಯ ಪಂಚವರ್ಣ, ಯೌವನ ಕೆಂಪು, ಮುಪ್ಪು ಕಪ್ಪು, ಮರಣ ಹಳದಿ. ಅಂದ್ರೆ ಈ ಕೋಳಿ ಜಾತಿಗೆ ಈ ಕೋಳಿ ಎದುರು ಬಂದ್ರೆ ಹಿಂಗಾತು ಮರಣ ಬರುತ್ತೋ. ಇದು ಎಷ್ಟು ಸತ್ಯೋ ನಂಗೆ ಗೊತ್ತಿಲ್ಲ, ನಾನು ಹಳ್ಳಿ ಹಳ್ಳಿಗೆ ಹೋಗಿ ಈ ಹಳ್ಳಿರ ಹತ್ರ ಕೇಂಡ್ಕ ಕೇಂಡ್ಕ ಬರ್ಕೊಂಡದ್ದು. ಇನ್ನು ಕಾಣಿ, ಕೆಂಪು ಕೋಳಿನ ಕಪ್ಪುನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕೋಳಿನ ಕಡ್ದಾಕತ್ತದು, ಕಪ್ಪು ಕೋಳಿನ ಕೆಂಪುನ ಹೊರತುಪಡಿಸಿ ಬೇರೆಲ್ಲ ಕೋಳಿನ ಸೋಲ್ಸತ್, ಬಿಳಿ ಕೋಳಿ ಪಂಚವರ್ಣದ ಮತ್ತು ಹಳದಿ ಕೋಳಿ ಎಲ್ಲರನ್ನ ಸೋಲ್ಸತ್. ಹಳದಿ ಕೋಳಿನ ತಿಥಿ ಬರುತ್ತಲ್ಲ ಆ ದಿವಸ ಕಟ್ಟುಕಾಗ. ಹಿಂಗೆ ಬಿದಿಗೆ ತದಿಗೆ ಚೌತಿ ಆಮೇಲೆ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ಎಲ್ಲ ಇತ್ತಲ್ಲ ಅದಕ್ಕೆ ಅನುಗುಣವಾಗಿ ಒಂದೊಂದು ಒಂದೊಂದು ಒಂದು ರೀತಿಯಲ್ಲಿ ದೊಡ್ಡ ಪಂಚಾಂಗನೇ ಮಾಡಿದ್ರು. ಆ ಪಂಚಾಂಗದ ಬಗ್ಗೆ ಯಾವತ್ತಾರು ಮಾತಾಡುವ. ನಂಗೀಗ ಕೋಳಿಗಳ ಜಾತಿ ಬಗ್ಗೆ ಹೇಳುವ ಅಂತೇಳಿ. ಕೋಳಿಗಳೆಲ್ಲ ಈ ಮುಖ್ಯವಾಗಿ ನಾವು ಕೋಳಿ ಪಡಿ ಹೊತ್ತಲ್ಲ, ನಾನು ಕೋಳಿ ಪಡಿ ಇಟ್ಕೊಂಡು ಮಾತಾಡೋದು. ಅದ್ರಾಗ ಆರು ಜಾತಿ ಇತ್ತು, ಉರಿಯ, ಕುಕ್ಕನ, ಬಿಳಿಯ, ಕಡಲ, ಕಬ್ಬಾರ, ಬೂಬ, ಬಿಳಿ ಕೋಳಿ. ಇದ್ರಾಗ ಮತ್ತೆ ಹ್ಯಾಂಗ ಕಾಣಿ, ಉರಿಯ ಕೆಂಪಿನ ಉರಿಯ, ಮೈಮೇಲೆ ಕೆಂಪು ಬಣ್ಣ ಹೆಚ್ಚಾಗಿರುತ್ತೆ. ಕರಿ ಉರಿಯ ಕೊಂಚ ಮಬ್ಬಿನ ಬಣ್ಣ, ಎದ್ದ ಎದಿ ಭಾಗದಲ್ಲಿ ಕಪ್ಪಾಗಿರುತ್ತೆ. ಹಳದಿ ಉರಿಯ ತಕ್ಕ ಮಟ್ಟಿ ಕೆಂಪುಗಿದ್ದ, ಬೆನ್ನಿನ ಭಾಗದಲ್ಲ ಅರಸಿನ ಬಣ್ಣದ ಚಿಕ್ಕ ಚಿಕ್ಕ ಗರಿ ಇರುತ್ತೆ. ಹುಂಡು ಉರಿಯ ಮೈ ಕೆಂಪಗಾಗಿದ್ದ, ಬಿಳಿ ಬಿಳಿ ಚುಕ್ಕಿ ಇರುತ್ತೆ. ಹೊಗೆ ಉರಿಯ ಕೆಂಪಗಿನ ಮೈ, ಮೈ ಒಂದು ರೀತಿಯಲ್ಲಿ ಹೊಗೆ ಬಣ್ಣದಿಂದ ಕೂಡಿರುತ್ತೆ. ಇದಿಷ್ಟು ಉರಿಯ. ಕುಕ್ಕನ ಬಿಳಿಯದಲ್ಲ ಅಥವಾ ಕಕ್ಕನ ಬಿಳಿಯ ಅಂತ ಹೇಳ್ತಾರೆ. ಜಾತಿ ಕುಕ್ಕನ ಬಿಳಿಯ, ಹುಂಡು ಕುಕ್ಕನ ಬಿಳಿಯ, ಹಳದಿ ಕುಕ್ಕನ ಬಿಳಿಯ, ಬೊಬ್ಬು ಕಕ್ಕನ ಬಿಳಿಯ. ಕೆಲವರು ಇದನ್ನ ಕುಕ್ಕನ ಅಂತ ಹೇಳ್ತಾರೆ, ಕೆಲವರು ಕಕ್ಕನ ಅಂತ ಹೇಳ್ತಾರೆ. ಇದು ಕಡಲಕ್ಕೆ ಬಂದ್ರೆ ಕರಿ ಕಡಲ, ಹಳದಿ ಕಡಲ, ಬಣ್ಣದ ಗರಿ ಕಡಲ, ಬೆಳ್ ಕಡಲ, ಬೂಬ್ ಕಡಲ, ಕೆಂಪಿನ ಕಡಲ. ಇದಿಷ್ಟು ಒಳಜಾತಿ. ಇನ್ನು ಕಬ್ಬರ ಬಂದ್ರೆ ಹಳದಿ ಕಬ್ಬರ, ಬಿಳಿ ಕಬ್ಬರ, ಕೊರಚಿ ಕಬ್ಬರ, ಕರಿ ಕಬ್ಬರ, ಕೆಂಪಿನ ಕಬ್ಬರ, ಕನಿಲ್ ಕಬ್ಬರ. ಕನಿಲ್ ಕಬ್ಬರ ಅಂತ ಹೇಳಿದ್ರೆ ಮೈ ಕಪ್ಪಾಗಿರುತ್ತಂಬ್ರು, ಕುತ್ತಿಗೆ ತುಂಬ ರೋಮ ಅಂಬ್ರು. ಇನ್ನು ಬೂಬ, ಕೆಂಜಾಳಿ ಬೂಬ, ಹಳದಿ ಬೂಬ, ಕೆಂಪಿನ ಬೂಬ, ಕರಿ ಬೂಬ, ಬಿಳಿ ಬೂಬ. ಇದಕ್ಕೆ ಸ್ವಲ್ಪ ನಾನೆಂತ ಹೇಳು ಬೇಡ, ನಿಮ್ಗೆ ಸಾಧಾರಣ ಗೊತ್ತಾಯ್ತು ಅನ್ಕಂತಿ. ಇನ್ನು ಬಿಳಿ ಕೋಳಿಯಲ್ಲ, ಕಪ್ಪು ಬಿಳಿಯ, ಕಬ್ಬರ್ ಬಿಳಿಯ, ಸೇಡಿ ಬಿಳಿಯ. ಅಂದ್ರೆ ಕಪ್ಪು ಬಿಳಿ ಅಂದ್ರೆ ಮೈಯೆಲ್ಲ ಬಿಳಿಯಾಯಿ, ಎದಿ ಭಾಗದಲ್ಲಿ ಕಪ್ಪು ಗೆರಿ ಇರುತ್ತಂಬ್ರು. ಕಬ್ಬಾರ್ ಬಿಳಿ ಅಂದ್ರೆ ಮೈಯೆಲ್ಲ ಕಪ್ಪು ಮಿಶ್ರಿತ ಬಿಳಿ, ಎದಿ ಭಾಗದಲ್ಲಿ ಬಿಳಿ ಬಿಳಿ ಚುಕ್ ಚುಕ್ ಚುಕ್ ಚುಕ್ ಚುಕ್ಕೆ ಇರುತ್ತಂಬ್ರು. ಸೇಡಿ ಬಿಳಿ ಅಂದ್ರೆ ಬಿಳಿ ಇದ್ದ ಮೈಯೆಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿನ ಗೆರಿ ಇರುತ್ತಂಬ್ರು. ನಾನು ಹೇಳ್ದಂಗೆ ಈ ಕಕ್ಕನ ಬಿಳಿಯದೆಲ್ಲ ಜಾತಿ ಕಕ್ಕನ ಬಿಳಿ ಅಂದ್ರೆ ಸಂಪೂರ್ಣ ಬಿಳಿ ಬಣ್ಣ. ಹುಂಡ ಕಕ್ಕುನ್ ಬಿಳಿ ಅಂದ್ರೆ ಮೈ ಬಿಳಿ ಆಗಿದ್ದ ಕೆಂಪು ಮತ್ತ ಕಪ್ಪು ಚುಕ್ಕೆ ಇರತ್ತಮ್. ಹಳದಿ ಕಕ್ಕುನ್ ಬಿಳಿ ಅಂದ್ರೆ ಮೈ ಬಿಳಿ ಮೈ ತುಂಬಾ ಹಳದಿ ಹಳದಿ ಗರಿ. ಬೂಬ ಕಕ್ಕುನ್ ಬಿಳಿ ಅಂದ್ರೆ ಎರಡು ರೆಕ್ಕೆ ಮಧ್ಯದಲ್ಲ ಕೆಂಪಗಿದ್ದ ಮೈ ಮೇಲೆ ಬಿಳಿ ಬಣ್ಣ ಇರುತ್ತಮ್ರು. ಇನ್ನು ಕಡಲ್ದಲ್ಲ ಕರಿ ಕಡಲ ಅಂದ್ರೆ ಮೈ ಕಪ್ಪಗಿದ್ದ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಚುಕ್ಕಿ ಇರುತ್ತಮ್ರು. ಹಳದಿ ಕಡ್ಲ ಅಂತ ಹೇಳಿದ್ರೆ ಹಳದಿ ಬಣ್ಣ ಹೊಂದ್ಕೊಂಡ ಮೈ ಎಲ್ಲ ಚುಕ್ಕಿ ಇದ್ದ ಅರ್ಶಿನ ಬಣ್ಣದ ಗರಿ ಬೀನಿನ ಮೇಲೆ ಇರುತ್ತಮ್ರು. ಬೆಳ್ಕಡಲ ಅಂತ ಹೇಳಿದ್ರೆ ಮೈ ತುಂಬಾ ಬೆಳ್ಳಗ್ ಬಿಳಿ ಇರುತ್ತಮ್ರು. ಬೂಬು ಕಡಲ ಅಂದ್ರೆ ಮಬ್ಬು ಬಣ್ಣ ಮೈ ತುಂಬಾ ಚುಕ್ಕಿ ಇರುತ್ತಮ್ರು. ಇನ್ನು ಈ ಬೂಬದೆಲ್ಲ ಕಿಂಜಾಳಿ ಬೂಬ ಅಂತ ಹೇಳಿದ್ರೆ ಬಾಲ ಉದ್ದ ಇದ್ದ, ನೀವು ಕಂಡಿಪ್ಪು ಸಾಕು ಕೆಲವು ಹುಂಜದ ಬಾಲ ಬಾಳ ಉದ್ದ ಇರುತ್ತೆ ಕಣಿ, ಮೈ ಎಲ್ಲ ಕುತ್ತಿಗೆ ಬಳಿ ಹಳದಿ ಬಣ್ಣ ಉದ್ದುದ್ದುದ್ದ ಗರಿ ಇರುತ್ತಮ್ರು. ಹಳದಿ ಬೂಬ ಅಂದ್ರೆ ಮೈಯೆಲ್ಲ ಮಬ್ಬಾಗಿದ್ದ ಕೆಂಪು ಬಣ್ಣದ ಅರಿಶಿನ ಗೆರಿ ಇರುತ್ತಮ್ರು. ಕೆಂಪಿನ ಬೂಬ ಅಂದ್ರೆ ಭುಜ ಎಲ್ಲ ಕೆಂಪಗಿದ್ದ ಮೈಯೆಲ್ಲ ಮಬ್ಬು ಬಣ್ಣ ಇರುತ್ತಮ್ರು. ಕರಿ ಬೂಬ ಅಂದ್ರೆ ಕುತ್ತಿಗೆ ಕೆಳಭಾಗ ಕಪ್ಪಗಿದ್ದ ಎದಿ ಎದಿ ಭಾಗದಲ್ಲಿ ಸ್ವಲ್ಪ ಬಿಳಿ ಇರುತ್ತಮ್ರು. ಇತ್ತೀಚೆಗೆ ಎಂತಾಯ್ತು ಅಂತ ಹೇಳ್ರೆ, ಕೋಳಿ ಮೊದಲೆಲ್ಲ ಕೋಳಿ ಗಾಯ ಆದ್ರೆ ಅದರ ಆಪರೇಷನ್ ಎಲ್ಲ ಇವಾಗ ಗಾಳಿ ಹಾಕುವ ಇದನ್ನೆಲ್ಲ ದಂಡೆಗಾರ ಅಂತ ಇದ್ನೆಲ್ಲ ಅವರೆಲ್ಲ ಅದನ್ನ ಒಂದು ಆಪರೇಷನ್ ಕಾರಣಕ್ಕೆ ಮಾಡ್ತಿದ್ರು. ಈಗ ಇಲ್ಲ. ಮೊದಲೆಲ್ಲ ಈ ಕೋಳಿ ಪಡೆಯೆಲ್ಲ ಜೂಜು ಕಟ್ಟೊತ್ತಿಗೆ ಏನೆಲ್ಲ 10,000 20,000 ಇದ್ದದ್ದು ಈಗ ಲಕ್ಷದ ಮೇಲೆ ಬಂದಿತ್ತು. ಎಷ್ಟೋ ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿರು. ಹಿಂಗ ಅಪ್ಪಕ್ಕಾಗ ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಕೋಳಿ ಪಡೆ ಎಂಬುದು ನಮ್ಮೊಂದು ಜನಪದ ಕ್ರೀಡೆ ಇರಲಿ, ಅದನ್ನ ನಾವು ಗಮನಿಸ್ಕೊಂಬ. ಅದನ್ನ ಬಿಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಂಬಕ್ಕಾಗ ಆ ರೀತಿ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ಕೋಳಿ ಪಡೆ ಇದ್ದದ್ದು ಒಂದು ರೀತಿಯಲ್ಲಿ ಅದು ಮನರಂಜನೆಗೆ ಮಾತ್ರ ಇರಲಿ, ಹಂಗೆ ಇರಲಿ ಅಂತ ನಾನು ಹೇಳೋದು. ನೀವೆಂತಂದ್ರಿ? ಹಂಗ ಸರಿ, ನಾನು ಹೋಯ್ಬತ್ತೆ. ನೀವು ಕೇಂತಾಯಿರಿ ರೇಡಿಯೋ ಕುಂದಾಪುರ.
7: ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ಸಮೀಕ್ಷಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವೈಭವ್ ಶೆಟ್ಟಿ ಹಾಗೂ ಶ್ವೇತಾ. ಇವತ್ ನಾವು ನಮ್ಮ ಕುಂದಾಪುರದ ಜನರಿಗೆ ಕುಂದಾಪುರ ಕನ್ನಡದ ಪದಗಳನ್ನ ಕೇಳ್ದು ಅವ್ರ ಹತ್ರ ಅದ್ರ ಅರ್ಥ ಎಂತ ತಿಳ್ಕೊಂಬ. ನಾವು ಪಂಜು ಗಂಗೊಳ್ಳಿ ಅವ್ರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು, ಅದನ್ನ ನಮ್ ಕುಂದಾಪುರ ಜನರಿಗೆ ಕೇಂಬ. ಈಗ ನಮ್ ಜೊತೆ ಒಬ್ರಿದ್ದಾರೆ. ಹಲೋ ಮ್ಯಾಮ್, ನಿಮ್ ಹೆಸರು?
8: ನಾನ್ ಅಮೃತ ಅಂತ.
7: ಸೊ ಮ್ಯಾಮ್, ನಾನೀಗ ನಿಮ್ಗೊಂದು ಕುಂದಾಪುರ ಕನ್ನಡದ ಪದ ಕೇಂತೆ. ಸೊ ಅದ್ರದ್ ಮೀನಿಂಗ್ ಅನ್ನ ನೀವ್ ಹೇಳ್ಬೇಕು. ಓಕೆನಾ?
8: ಓಕೆ ಓಕೆ.
7: ಸೊ ನಿಮ್ ಕೇಂತಿ ಪದ ಯಾವ್ದಂದ್ರೆ ಹಂಬ್ಲು. ಅದ್ರ ಮೀನಿಂಗ್ ಗೊತ್ತಿತ್ತ?
8: ಹಂಬ್ಲ್ ಅಂತ ನಮ್ ಸೈಡ್ ಎಲ್ಲ ಅದಕ್ಕೆ ನೆನಪು ಅಂತ ಕರಿಯೋದು.
7: ಸೊ ನಿಮ್ಗೆ ಯಾವತ್ತಾರು ಹಂಬ್ಲು ಹೊದ್ದಿತ್ತ?
8: ಇತ್ತು, ಎಲ್ರಿಗೂ ಹೋಗೋ ವಿಷಯನೇ ಅಲ್ಲ ಅದು.
7: ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ನಿಮ್ಗೂ ಕೂಡ. ಓಕೆ ಗೈಸ್, ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಂಬ. ಅಷ್ಟರವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
9: ಹಲೋ.
10: ಹಲೋ.
9: ಏ ಬತ್ತಿಲ್ಯನಾ?
10: ಎಲ್ಲಿಗ
9: ಎಲ್ಲಿಗ ವೈಭವ್ ಬೋರ್ಡ್ ಅಲ್ಲ ಮರ, ನೆನ್ಪಿಲ್ಯನಾ?
10: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತಾ?
9: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
10: ಅಣ್ಣ, ಶೇರ್ ಹಾಕುದ್ ನಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಿಕ.
9: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ.
10: ಬರೀ ಬಾಯಂಗ್ ಹೇಳುದಲ್ಲ ಹಾ, ಕಡಿಕೆ ನನ್ ಹೆಣ್ಣು ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದ ಮಂಡಿ ಮೇಲೆ ಹೊತ್ತಾಕ್ತಿ.
11: ನನ್ ಹೆಣ್ಣು ಮೋಸ ಮಾಡದ್ದು ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡು ಮಾಳ ಆಯ್ತು.
9: ಓ ಮಾಳ ಆಯ್ತ? ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪು ಮಣ್ಣು ತನ್ ಸೋರು ಕೇಳ.
10: ನನ್ ಜೀವಸ ಅಂತ ನನ್ ಗೊತ್ತಿತ್ತು, ನಿಮ್ಗೆಲ್ಲ ಗಮ್ಮತ್ತಲ್ಲನ?
9: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ್ದು.
10: ಹಾಂಗಂದ್ರೆ ಎಂತದ?
9: ಅದ ನಿಂಗೆ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
10: ಅಮ್ಮ ಅಮ್ಮ ಏ ಅಮ್ಮ
12: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕಕ್ ಹೋಗ್ತೆ, ನಾನ್ ಇಲ್ಲೇ ಇದ್ದೆ ನಿನ್ ಕೊಂಡು ಹೊಟ್ಟಿ ಹೋಯ್ತಾ?
10: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಹ ಅದೇ ಇರ್ಲಿ, ಪಟ್ಟು ಒಂದು 500 ಕೊಡ.
12: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟಿದಕ್ ಬಯಸ್ಕೊಂಡ್ಕೊ.
10: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ. ನಂಗೊಂದ್ 500 ರೂಪಾಯಿ ಕೊಟ್ರೆ ಸಾಕು.
13: ತಿಂಗ್ಳ ತಿಂಗ್ಳ ಮನೆಗೆಲ್ಲ ತಂದಾಕು ದೀವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗ್ನಿ ಕೊಡು.
10: ಅಮ್ಮ, ನಾ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
13: ನಾನ್ ಇದ್ದದನ್ನೇ ಹೇಳದ್ದು, ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
10: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ. ನಾನ್ ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟೇ ತಸ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ. ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವಲ್ಲ ನಂಗೆ ಹೇಳ್ತು.
13: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಂತೆ.
10: ನನ್ ತಲಿ ಬಿಸಿ ನಿಂಗ್ ಬ್ಯಾಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ್ ತಲಿ ಶಳಿತಿತ್ತ, ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲ್ಲ
12: ಯೋ, ನಿಮ್ ಎಂತ ಜಮ್ರ ಅಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
10: ಎಂತ ಜ್ಯೋತಿಯ, ಎಂತ ಐತೆ?
12: ಅಯ್ಯೋ, ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗೆ ಸಾಕಾಯ್ತು. ಇವತ್ ಸರಿ ಆತೋ, ನಾಳೆ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವಮಾನ ಇಡಿ ಹಿಂಗೆ ಯಾಕಂತ ಒಂದ್ ಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
10: ನಿಂಗ ಐಕದ್ದೆ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ. ತಿಂದ ತೆಗ್ಲಿ ಬಳದ ಇವಾಗ ಮತ್ತೆಂತಲ್ಲ.
13: ಅಪ್ಪಯ್ಯ, ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
10: ಹಾ, ನಾ ಎಂತ ಮಾಡ್ದೆ? ಸುಮ್ನೆ ಸುಳ್ಳು ಸುಳ್ಳು ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನೆ ಇರ್ಯಾ. ಎಂತದ ನಿಮ್ ರಗಳಿ ಅಂತ ಹೇಳಿ? ಅಪ್ಪಯ್ಯ, ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೂ ಮಾತಾಡ್ಕಣಿ, ನಂಗ್ ತಡ ಆಯ್ತು. ನಂಗ್ ದುಡ್ಡು ಕೊಡಿ, ನಾ ಹಾತೆ ದುಡ್ಡ. ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
14: ಕೇಕ್ ತಕ್ಕ ಮುಖ ಇಲ್ಲ ವಿನಯ್ ಬಾರಂಗ್ ಕೂಗ ಸರೇ ಕುಡುಕ.
10: ಅಪ್ಪಯ್ಯ
14: ಮುಚ್ಚ ಬಾಯ್, ನಿನ್ನೆಂತ ಗುತ್ತಿಲ್ಲದಲ್ಲಿ ಮಾಡಿದೆ. ನಂಗೆ ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹೆರ್ಗ್ ತಿರುಗು ಕೋಬ್ದ ಬಾರಂಗ್ ಕುಕ ಸರ ಕುಡುದ ಆ ಗೋಳಿ ಮರದಡಿ ನಿತ್ಕ ಹೊತ್ತು ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ, ನಿನ್ನ ಜನ್ಮಕ್ಕಿಷ್ಟ. ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಏಕ.
10: ಅಯ್ಯ ಅಬ್ಬ, ಇದೆಲ್ಲ ಇತ್ತ ಮತ್ತೆ? ಇಳ್ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳ ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೊಂಡ್ ಮುಖಂ ನಂಗೆ ಹಿಡಿಯ.
14: ಮತ್ತೆಂತ ಇದನ್ನೆಲ್ಲ ಬೇರೆ ಮನೆಯವ್ರು ಬಂದ್ ಮಾಡ್ತಾರ, ಗಂಡದನ್ನ ನೀನೇ ಜವಾಬ್ದಾರಿ ತಗಣಕ್.
10: ಹಾ, ಈಗ ಬಂದ್ರಿ ಕಾಣಿ ಪಾಯಿಂಟ್ ಗೆ. ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು. ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿಯನ್ನ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗ್ ಒಂದ್ 4 ತಿಂಗಳು ಕೆಲ್ಸಕ್ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸೋಗ ಅನ್ನೇಳಿ ಶುರು ಆಯ್ತಕ್ಕಂತಾರ. ಇಲ್ಕಾಣಿ, ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ. ನಾನ್ ಮದಿಗಿದ್ಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
14: ಯಪ್ಪಾ, ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ, ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು 4 ಅಕ್ಷರ ಕಲೀಲಿ, ಹರ್ಗು ಆದಲ್ಲ ಬೇರೆ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಎದಿ ಎತ್ತರ ಬೆಳೆಸ್ತ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಪು ಕೇಳಿ ಎತ್ತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗೂ ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲ ಕೆಲ್ಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು. ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರಿ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ಒಂದ್ ಮಾತು ಹೇಳ್ತಿ ಕೇಳ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗೂ ಕೋಪಳ ಕೊಟ್ಟೆ ಹೆಣ್ಣ ಕುಲದೆರಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ ಗಂಡ್ಸಾದನ ಆ ಗಂಡ್ಸಿನ ಬಾಯಂಗೆ ನೀನಾಗಳ ಮಾತಾಡ್ದೆ ಕಣ ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ ಯಾವತ್ತು ಬಪ್ಪುಕಾಗ ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ ನಾನಿದ್ದೆ ಈ ಒಂದು ಮಾತು ಕೆಂಡ್ರ ಕೂಳೆ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್ ಅಷ್ಟು ನೆಮ್ಮದಿ ಸಿಕ್ಕತ್ ಅಣ್ಣ ನಿನ್ನ ಕೈ ಮುಗಿದೆ ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ ಹಿಂಗ ಇನ್ನೊಂದು ಮಾತಾಡಿ ಊರಂಗ ನಮ್ಮ ಮರ್ಯಾದೆ ತೆಗಿಬೇಡ ಎಷ್ಟೇ ಕಷ್ಟ ಆರೋಡಿಲ್ಲ ನಾನು ಒಂದು ಮನೆ ಕಟ್ತೆ ನನ್ನ ಮಗಳ ಮದಿ ನಾನು ಮಾಡಿಸ್ತೆ ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ
15: ಸಾರಿ ಅಪ್ಪ ಇನ್ ಹಿಂಗ್ ಮಾಡುದಿಲ್ಲ
16: ಸಾರಿ ಅಪ್ಪ ನಂದು ತಪ್ಪಾಯ್ತು ನಾನು ಕ್ಷಮಿಸಿ
14: ಹಾ ಬಂತಲ್ಲ ಪೋನ ಆ ಹೋ ಕೆಲ್ದಿದ್ದನ್ನದ ಎತ್ತ ಸ್ಪೀಕರ್ಗೆ ಹಾಕ
10: ಹಲೋ
9: ಏ ಧನುಷ ಎತ್ಸತ್ತಿದೆ ಮಾರೆ ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ ಬೇಗ ಬಾ
14: ಏ ಬರ್ಯಾ

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ ಮರ್ರೆ, ನಾನ್ ನಿಮ್ ಬೃಂಗ. ಎಲ್ಲರಿಗೂ ಆಷಾಢಿ ಹಬ್ಬದ ಮತ್ತೆ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ಎಲ್ಲ ರೇಡಿಯೋ ಕುಂದಾಪುರ ಕೇಣಿಯಕ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನಾನು ಆರ್ಜೆ ವೈಭವ್ ಶೆಟ್ಟಿ, ನಮ್ಮ ಜೊತೆ ಇದ್ರೆ ಸಮೀಕ್ಷಾ ಶೆಟ್ಟಿ, ಶ್ವೇತಾ, ಈಗ ನಮ್ಮೊಟ್ಟಿಗೆ ಇದ್ರೆ ನಿಮ್ ಸರ್, ನಿಮ್ಮ ಹೆಸರು ಅಂತ?
3: ಹರೀಶ್. ಉಳ್ಳ
2: ಹರೀಶ್ ಅಂತ.
4: ರಾಪ್ ಅಂದ್ರೆ ಅಂತ ಗೊತ್ತಿತ್ತ? ರಾಪ್ ಅಂದ್ರೆ ಅಂತ ಗೊತ್ತಿತ್ತ?
3: ರಾಪ್ ಅಂದ್ರೆ ಜಾಪ್ ಮಾಡ್ತಾರಂತಾರ, ಅದು ರಾಪ್.
4: ನೀವ್ ಯಾರನ್ನಾರು ಇಷ್ಟೊಳಗೆ ರಾಪ್ ಮಾಡೋರ್ ಅಂತ ಕಂಡಿರ್ಯಾ?
3: ಇರ್ತಾರೆ ಕೆಲವರು, ಒಂದೊಂದ್ ಬದಿಗೆಲ್ಲ ಒಬ್ರು ಇರ್ತಾರೆ ಒಂದ್ ಕಡೆ ಹೋದಲ್ಲೆಲ್ಲ. ಕೆಲವು ಮಕ್ಕಳ ಈಗ ಗಾಡಿ ಗಿಡ ರಾಪ್ ಮಾಡ್ಕೊ ಹೋತ್ರ ಮಾರ ಅಂತಾರಲ್ಲ, ಗಾಡಿಗೆ ಹೋಪದಿಗೆ. ಹಾಗೆ
2: ಸರ್, ಥ್ಯಾಂಕ್ ಯು.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲೇ ಕಲಾವಿದ್ರಂತಾನೆ ಹೇಳಬೇಕು. ಅದರಲ್ಲಿ ಇವರ ವಿಶೇಷತೆ ಅಂತ ಕೇಂದ್ರೆ ಧಿಂಸಾಲೆನಿರಣ್ಣ ಧಿವಿಗುಡ್ಕ ಕುಣಿರೋ ಅಂತೇಳಿ ಹೇಳುವರ. ಸೊ ಜನಪದ ಕಲಾವಿದರು ವೀರಭದ್ರ ಅವರು ಕೋಣಿಯಿಂದ ಅಲ್ಲ,
5: ಮೂಡ್ಲಕಟ್ಟೆಯಿಂದ. ಮೂಡ್ಲಕಟ್ಟೆ ಸಟ್ವಾಡಿ,
1: ಮೂಡ್ಲಕಟ್ಟೆ ಸಟ್ವಾಡಿಯ ವೀರಭದ್ರ ಅವರು ನಮ್ಮೊಟ್ಟಿಗೆ ಇದ್ರೆ. ಸರ್ ನಮಸ್ಕಾರ, ಕುಂದಾಪುರ ಮಾತುಕತೆಗೆ ಸ್ವಾಗತ.
5: ನಮಸ್ಕಾರ.
1: ಖುಷಿ ಆಯ್ತು ಸರ್ ನೀವು ಬಂದದ್ದ. ಅಲ್ಲ, ಓಕೆ. ಈಗ ನೀವು ಕಲಾವಿದ್ರು ಅಂತ ಹೇಳಿದ್ರಿ, ಎಂತಲ್ಲ ಎಂತಲ್ಲ ಮಾಡಿದ್ರೆ ನೀವು ಕಲಾವಿದ್ರಾಗಿ ಒಂಚೂರು ಹೇಳಿಕಂಬ.
5: ಕಲಾವಿದರಾಗಿ ಈಗ ನಾನು, ನೀವು ಈಗ ಏನಾದರೂ ಒಂದು, ನಾನೊಂದು ಯಕ್ಷಗಾನದಲ್ಲಿ ಆಗಲಿ ಅಥವಾ ಯಾವ್ದಾದ್ರು ಒಂದು ನಾಟಕದಲ್ಲಾಗಲಿ ಹೋಗಿ ಯಾವ್ದಾದ್ರು ಒಂದು ದೃಶ್ಯ ನಾನು ನೋಡಿಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಅದನ್ನ ಮಾತಾಡಬೇಕು, ಅದನ್ನ ಕಲ್ತ್ಕೊಳ್ಬೇಕು. ಅದೊಂದು ಹುಚ್ಚ ಮೊದ್ಲಿಂದ, ಅದೊಂದು ಹವ್ಯಾಸ.
1: ಓಕೆ. ಸೊ ಹಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತೀರಿ. ಯಕ್ಷಗಾನ, ಯಕ್ಷಗಾನ ಆತ, ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ ನೀವು.
5: ಯಕ್ಷಗಾನ ಮೇಳದಲ್ಲಿದ್ದೆ 2 ವರ್ಷ, ಕೂಡ್ಲಿ ಮೇಳ, ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ ಆಯನೂರ್ ಹತ್ರ ಕಲ್ಕುಚ್ಚಿ ಮೇಳ ಅಂತೇಳಿ ಶಿವಮೊಗ್ಗ ಕೋಕರ್ ರೋಡ್ ನಲ್ಲಿ ಆಯನೂರ್ ಬಂತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ರು, ಹೆಮ್ಮಾಡಿ ಶೇಷವಾಗುತ್ತ ಅಂತ ಹೇಳಿ ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗೆ ಅಂತ 10 ದಿವಸ ಮನವನಿಗೆಲ್ಲ ವೇಷ ಕಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳುವುದು.
1: ಓಕೆ.
5: ಅದರಲ್ಲಿ ನಾನು ಸ್ತ್ರೀಪಾಲ್ಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
5: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡುದು ಅದೊಂಚೂರು ಹೇಳು.
5: ಹೇಳಿ ವರ್ಷನ
1: ಯಾವ ಯಾವ ವಯಸ್ಸು, ಎಷ್ಟು ಸಣ್ಣ? 20.
5: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ.
5: 70-71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
5: ಆವಾಗೊಂದು 4-5ನೇ ಕ್ಲಾಸ್ ಶಾಲೆಗೆ ಓದಿದ್ದೀನಿ. ಶಾಲೆಗೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗೋಕ್ಕಾಗದೆ ಇರೋದ್ರಿಂದ ಯಕ್ಷಗಂಧದ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ ದೇವ್ ನರಬಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲಿ ಕೇಳುವಾಗ ಶಾಲೆ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ.
5: ಓಡಿ ಹೋದ ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ 1 ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ 1 ತಿಂಗಳು 1.5 ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
5: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕೊಣಿಯೋದು, ಹಗಲಿನಲ್ಲಿ ನನ್ಗೆ ಮಲಗುವಾಗ ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸೋದು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ್ ಸಾಹುಕಾರ ಹತ್ರ ಹೇಳಿ ಒಂದ್ ಎರಡು ದಿವಸ ಬಿಡು ನೋಡಿ ಒಂದ್ ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರು ಹಾಕಿ ರಾಗಿ ನೀರು ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
5: ಅಷ್ಟು ದೇಹದಲ್ಲಿ ಎಷ್ಟು ವ್ಯತ್ಯಾಸ ಆಗಿದ್ರು. ನಮ್ ಮಗ ಹೋದ, ನಮ್ ಮಗ ಯಾವಾಗ ಬರ್ತಾನೆ, ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸಾಹುಕಾರಿಗೆ ಹೇಳಿ ಮನೆಯಲ್ಲಿ ಏನೇ ಆಗ್ಲಿ ಒಂದು ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ. ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ಅವಾಗ ನಮ್ಮ ತಾಯಿ ನಡೀಲಿಕ್ಕಾಗ್ದಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ,
5: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನ ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗುತ್ತೆ.
1: ಅಬ್ಬಿ ಪ್ರೀತಿ ಕಾಣಿ.
5: ಅಷ್ಟಾದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
5: ನಾನು ಇರುವಲ್ಲಿವರೆಗೆ ನೀನು ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗಾ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡಲೇ ಇನ್ನು ಹಿಂಗೆ ಎಲ್ಲರೂ ಓಡಿ ಹೋಗ್ತಾನೆ ಅಂತೇಳಿ ಹೇಳಿ ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ ಮೂರು ಜನ ಮಕ್ಕಳು ನನಗೆ, ಮೂರು ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀರಿ?
5: ಖುಷಿಯಲ್ಲಿದ್ದೇವೆ,
1: ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ತು ನಿಮ್ಮನ್ನ ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ದಿಮ್ಸಾಲ್ ಹಾಕುದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನ್ಗೆ ಆ ದಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ದಿಮ್ಸಾಲ್ ಹಾಡನ್ನು ಒಂಚೂರು
5: ಹಾಡು ಹೇಳ್ತೀನಿ, ಹೇಳಕ್ಕೆ ತೊಂದ್ರೆ ಇಲ್ಲ. ಅದ್ರಲ್ಲಿ ನಾ ಹೇಳದ್ನಲ್ಲ ಕೆಲವೊಂದು ಜಾತಿ ಬಿಟ್ಟು
1: ಹೇಳ್ತೇನೆ.
5: ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ ಅಂದ್ರೆ ಕಾಮನ ಕಟ್ಟಿದ್ದಾರೆ, ಭೀಮನ ಬಿಟ್ಟಾಕಿದ್ದಾರೆ ಅಂತ ಹೇಳಿ ಹೇಳುವಂತದ್ದು ಸ್ಟಾರ್ಟ್.
1: ಓಕೆ,
5: ಆವ ದಿಮಸಾಲನಿ ಮಕ್ಕಳೇ ದಿಮು ಗುಟ್ಕ ಕೋಣಿರೋ ದಿಮ್ಸಾಲನಿ ನಾವು ಒಂದೇ ಸಮನೆ, ಒಬ್ಬೊಬ್ರೆ ಒಂದೊಂದ್ಸರಿ ದಿಮ್ಸಾಲ್ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮ್ಸಾಲ್ ಅನ್ಬೇಕು.
1: ಕರೆಕ್ಟ್,
5: ಒಂದೇ ಸಮನೆ ದಿಮಸಾಲನ ದಿದ್ದಾರ್ ಬಾಯಿ ಮೇಲೆ ಬಡಿರೋ ದಿಮಸಾಲನಿ ರಣ್ಣ ಒಂದೇ ಸಮನೆ ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ. ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ,
5: ಓಡೋಡಿ ಬಂದಿರೋ ದಿಮ್ಸಾಲನಿ ಮಕ್ಕಳೇ ದಿಮ ಗುಟ್ಕ ಕೊನಿರೋ
1: ದಿಮ್ಸಾಲ್
5: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ.
1: ಓಕೆ,
5: ದಿಮ್ಸಾಲ್ ಅಂದ್ರೆ ಒಂದೊಂದ್ ಸಾರಿಗೆ ಒಂದೊಂದು ದಿಮಸಾಲನಿ ಮಕ್ಕಳೇ ದಿಮ ಗುಟ್ಕ ಕೊನಿರೋ ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ. ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ, ಮಣ್ಣಿ ಮಾಡಿ ಒಣಸಿರೋ ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ, ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲಿ ಎಲ್ಲ ಬಟ್ಲು ಮನೆ ಮಾಡೋದು.
1: ಕರೆಕ್ಟ್,
5: ಆವಾಗ ಮಣ್ಣು ಹರಿ ಸ್ನಾನ ಮಾಡೋಕೆ, ಮಣ್ಣು ಹರಿ ಕಂಡಲ್ಲಿ ಶಟ್ಟಿ ಕುಟ್ಟಿ
1: ಮಕ್ಕಳೇ
5: ಬಸಲಿಯ ಕಂಡಲ್ಲಿ ಬಾಚ್ಕಣಿ ಮಕ್ಕಳೇ ದಿಮ್ಸಾಲ್ ಪ್ರತಿಯೊಂದಕ್ಕೂ ದಿಮ್ಸಾಲ್ ದಿಮ್ಸಾಲ್ ದಿಮ್ಸಾಲ್ ಅಂತ ಹೇಳಿ ಆ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ಬೇಕು. ಮಕ್ಕಳು ಬಲ್ಲರು ಅವಾಗೆಲ್ಲ ತುಂಬಾ ಜನ ಇದ್ರು, ಗೊತ್ತಾಯ್ತಾ. ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದ ಕೂಡಲೇ ಪೂಜೆ ಮುಗಿಸಿ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿನ 9 ದಿವಸ ಇಟ್ಕೊಳ್ಳೋರು ಇದ್ದಾರೆ, 5 ದಿವಸ ಇಟ್ಕೊಳ್ಳೋರು ಇದ್ದಾರೆ, 3 ದಿವಸ ಇಟ್ಕೊಳ್ಳೋರು ಇದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದು ಸಂಜೆನ ಬಿಡುವರು ಇದ್ದಾರೆ.
1: ಕರೆಕ್ಟ್.
5: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮ್ಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದು ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದು ಉಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು
1: ಅಲ್ಲ. ನೀವೀಗ ಇದನ್ನ ಬರೀ ಹಣಬಸುಡ್ತಾ ಹಾಡುದ್ ಮಾತ್ರ ಅಲ್ಲ, ಮನೆ ಮನೆಗೆ ಹೋಯು ಹಾಡ್ತ್ರಿಯ?
5: ಮನ ಮನೆಗೆ ಹೋಗ್ತಾ ಇರೋದು, ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ವಸೂಲಿ ಮಾಡ್ಬೇಕು.
1: ಓ ವಾ,
5: ಅಕ್ಕಿ ಹೊರಲಿಕ್ಕೆ ಒಂದ್ ಜನ, ಕಾಯಿ ಹೊರಲಿಕ್ಕೆ ಒಂದ್ ಜನ, ಒಂದೊಂದು ಮನೆಗೆ ಒಂದೊಂದು ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟನ್ನೆಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವೆಲ್ಲ ಹೋದವರೆಲ್ಲ ಪೂರ್ತಿ ತಿನ್ನೋದು, ಅವಾಗೆಲ್ಲ ಹೊಟ್ಟೆಗಿಲ್ಲ.
1: ಅದೇ
5: ಆಯ್ತಾ, ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು ಈ ಮುಣ್ಣಿ ಮಾಡಿ ಎಲ್ಲ ಬಸ್ಲಿ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡ್ರು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಓಕೆ, ಅವ್ರೆಂತ ಬೈಕ್
5: ಬೈಕ್ ಅಂದ್ರೆ ಇದು ಪೂರ್ತಿ ನಿಮ್ ಮನೆ ವಸ್ತ ಹಾಳಾದ್ರೆ
1: ನೀವು ಬೈಸ್ಕೊಂಡ್ಕೊಂಡಿದೆಲ್ಲ
5: ಮಾಡಿ ಮಾಡೋದು. ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂರಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನು ಅಂದ್ರೆ ಬೂತ್ ನಿರ್ಮಿಯೋದು.
1: ಓಕೆ,
5: ಊರಿನಲ್ಲಿ ಉಂಟು ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲಿ ಕದಿಬೇಕಾ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದನೆ ಇದೆಲ್ಲ ಕದಿಯಕ್ಕೆ ಹೋಗ್ತೀವಿ. ಆ ಕದಿಯಕ್ಕೆ ಹೋದಲ್ಲಿ ನಿಮ್ ಮನೆ ವಸ್ತು ಪೂರ್ತಿ ಎಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್, ಬೈದೆ ಬೈತ.
5: ಆ ಒಂಟನ್ನ ಬಯಸ್ಕೊಳ್ಬೇಕು. ಆ ದಿವಸ ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲಿ ಕದಿಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದಿದ್ದಲ್ಲ ನಾನು.
1: ಓಕೆ ಓಕೆ ಓಕೆ,
5: ಗೊತ್ತಾಯ್ತಾ? ವರ್ಷಕ್ಕೊಂದ್ಸರಿ ಸಣ್ಣದ್ ಕದ್ರು ಕಳ್ಳನೆ ಅಲ್ವಾ? ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋದು,
5: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
5: ಹೌದೌದು, ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಅವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಅವಾಗ ನಂಬರ್ ಒಂದು ನಾನು.
1: ನೀವು ತುಂಬಾ ಕುಡಿತಿದ್ರೆ?
5: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ರ ಕಟ್ಕೇರಿ, ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ.
1: ಓಕೆ,
5: ಅವ್ರ ಸಾಮಾನ್ಯವಾಗಿ ಆವಾಗಲೇ ಸಾಮಾನ್ಯ ನಮ್ಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವ್ರಿಗೊಂದು 60-65 ವರ್ಷ.
1: ಓಕೆ,
5: ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲೇ ನಾವು ಕಳ್ಳು ಕುಟ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳೆಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳೆಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳೆಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೇ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು,
1: ಕಡ್ದು ಹಾಕ್ತಿ ಅಂದ್ರೆ
5: ಅಂದ್ರು. ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತ ಹೇಳಿ ಕದಿದ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ ಇದೊಂದು 20-25 ವರ್ಷದ ಹಿಂದೆ, ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ.
1: ಆಗಳಿಕೆ
5: ಆಗಳಿಕೆ ಆಯ್ತಾ
1: ಕಡೆಗೆ.
5: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತ ಹೇಳಿ ಕಳ್ಳಂಗಡಿ ಸಾಹುಕಾರ ಅವನಿಗೆ ಹಟ್ಟಿ ಕೋದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು.
1: ಓಕೆ,
5: ಯಾರು ಸೋತರು ಆ ಗೆದ್ದವರು ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ, ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ, ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡೂ ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು, ಯಾಕಂದ್ರೆ ರಾತ್ರಿ ಬೆಳಗಾಗ್ಬೇಕಲ್ಲ, ಕಳ್ಬೇಕಲ್ಲ.
1: ಕರೆಕ್ಟ್.
5: ಇವ್ರು ಏನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ ಒಂದ್ ದೊಣ್ಣೆ ಒಂದು ಬ್ಯಾಟ್ರಿ ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡ್ರು. ಎಲ್ಲಿ? ಅವ್ರ ಮನೆ ಬಾಳಿ ಮರ ಉಂಟಲ್ಲ,
1: ಅಲ್ಲಿ ಕೂತ್ಕೊಂಡು
5: ಕದಿಲಿಕ್ಕೆ ಬರ್ತನಲ್ಲ ಅಂತ ಹೇಳಿ 2 ನಿಮಿಷಕೊಂಡು ಒಂದ್ಸರಿ ಸುತ್ತ ಬ್ಯಾಟ್ರಿ ಹೊಡೋದು. ಹೀಗೆ ಬ್ಯಾಟ್ರಿ ಹೊಡಿತಾ ಇರೋದು, ಅವರು ಕಾಯ್ತಾ ಇದ್ರು.
1: ಓಕೆ,
5: ಈ ಕಳು ಒಂದು ಚಾಲೆಂಜ್ ಮಾಡ್ತಾನ ಇದ್ನಲ್ಲ, ಅವನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದ, ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾಡಿಸ್ತಾನೆ ಎಷ್ಟೊತ್ತಿಗೆ ಕದಿಯೋದು ಅಂತ ಹೇಳಿ. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಸೇತ ಇರೋದು, ಒಂದ ಮಾತ ಇರೋದು, ಬಾಲಿಕೊನೆಗೆ ಒಂದ್ಸಲ ಬಾಲಿಕೊನೆ ಇವ್ರ ಕಡೆನೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ,
1: ಆ
5: ಅರ್ಗಿ ನೋಡ್ತಾ ಇರೋದು. ಬೆಳಿಗ್ಗೆ ಐದು ಪಾಸ್ ಆದ್ರೆ 50 ರೂಪಾಯಿ ಚಾಲೆಂಜ್ ಬರುತ್ತಲ್ಲ.
1: ಹೌದು,
5: ಆಯ್ತು. ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರಲ್ಲಿ ಕುತ್ಕ ಕಾಯ್ತಾ ಇದ್ದಾರೆ, ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ ಈಗ. ಆಗ ಹಂಗಿಲ್ಲ, ಬೋಳ್ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರೆತ್ತು ಬಗ್ಗಿ ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ನು ಕದಿಯೋಕ್ ಬಂದ ನಿದ್ದೆ ಮಾಡ್ಲಿಲ್ಲ.
1: ಓಕೆ,
5: ಆಯ್ತಾ. 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಡ್ಡಿನಲ್ಲಿ ಪಟ ಪಟ ಅಂತ ಶಬ್ದ ಮಾಡೋಕ್ ಶುರು ಮಾಡಿದ್ರು. ಶಬ್ದ ಮಾಡಕ್ ಶುರು ಮಾಡಿದ್ಮೇಲೆ ಇವ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು, ಇನ್ನೆಲ್ಲಿ ಬರ್ತಾನೆ, ಇನ್ನೆಲ್ಲ ಆಯ್ತು ಅಂತ ಹೇಳಿ ಆದ್ರೂ ಹೋಗ್ಲಿಲ್ಲ. ತಮ್ಮ ಬೇಗ ಕರುವಲ್ಲಿ ತಗ ಕೂತ್ಕೊಳ್ತೀನಿ ಅಂದ ಕೂತ್ಕೊಂಡು ಅವನು ಆಚೆಂದ ಬಂದ ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳುಮ್ ಅಂತ ಹಾಕುದು, ಡೂಳುಮ್ ಅಂತ ಹಾಕಿ ಇವನೇ ಅಯ್ಯಯ್ಯೋ ಅಂತ ಕೂಗ್ದ. ಓ, ಹೆಂಗಸರು ಯಾರೋ ನೀರ್ ಎತ್ತೋಕ್ ಬಂದ್ರು, ಎಲ್ಲ ಕೆಳಗೆ ಬಾವಿ ಬಿದ್ರು ಅಂತ ಸೀದ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕೊಂಡು ಕಟ್ಕೊಂಡ ಸೀದ ಬದಿ ತಗೊಳೋದು. ಗೊತ್ತಾಯ್ತಾ? ಹಾಗೆ ಕಳುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ ಇದು ನನ್ನ ಪ್ರಾಯದಲ್ಲೇ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಡಿ ನನ್ನ ಹೆಂಡತಿ ಮನೆ ಟಿ ಟಿ ರೋಡ್ ಕುಂದಾಪುರ. ಗೊತ್ತಾಯ್ತಾ? ಅಲ್ಲಿ ಯಾರ ಮನೆಯೂ ಬೇಡ, ನಮ್ದು ಹಳ್ಳಿ ಸಂತಾನ. ನಾವು ಏನಾದ್ರು ಸತ್ತ ಸಾಯುವಾಗ ಮಾಡಿ ಇಟ್ಟಿದ್ರೆ ನಮಗೆ ಅಲ್ಲಿ ಪಾಲಿಗೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ನಮ್ಮ ಸ್ವಸ್ಥಗಳು ಎಲ್ಲ ಪಾಲಿಗೆ ಬರ್ತಾರೆ. ಆವಾಗ ಈಗ ಎಲ್ಲ ಹಳಿ ಸಂತಾನನೆಲ್ಲ ಕೆಲವೆಲ್ಲ ಪೂರ್ತಿ ಎಲ್ಲ ಕಾಲ ಮಿಟ್ಟಿ ತುಳಿಲಿಕ್ಕೆ ಶುರು ಮಾಡಿದ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಪರತಾಯಿ ಮಗಳನ್ನ ಮದುವೆ ಆಗಿ ಬರ್ತೀವಿ, ಆ ಮದುವೆ ಆಗಿ ಬಂದಂತವಳು ಅವಳನ್ನ ಹೈಕೊಂಡು ಅಥವಾ ಅವಳು ಹೊಟ್ಟೆ ಗುಟ್ಟದ ಮಕ್ಕಳನ್ನ ಹೈಕೊಂಡು ಕಷ್ಟಪಟ್ಟು ಮಾಡಿರುವಂತದ್ದು, ಅದಕ್ಕೆ ಪಾಲಿ ನಮ್ಮ ಅಕ್ಕ ತಂಗಿ ಬರ್ತಾರೆ ಅಂದ್ರೆ ಇದಕ್ಕೆ ಅನ್ಯಾಯ ಅಲ್ವಾ? ಅದಕ್ಕೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವ್ರ ಮನೆ ಸೇರ್ಕೊಂಡು ಇವ್ರ ಮನೆ ಸ್ವಲ್ಪ ಜಾಗ ಕೊಟ್ಟಿದ್ದು, ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡ್ ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವ್ದೋ ಅಥವಾ ಪರ ಊರಿನ ಹೆಣ್ಣನ್ನು ತಕ ಬಂದವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಹೆಸರು ರಿಜಿಸ್ಟ್ರಿ ಮಾಡಿದೀವಿ.

0: ಅಂದರೆ ಸೇರಕ್ಕಿ. ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆಯೊಳಗೆ ಹೂಡಿದ್ರೆ, ಹೋರಿ ಹೂಟಿ ಉಂಟಲ್ಲ ಆ ಹೋರಿ ಹೂಟಿ ಮಾಡಿದ್ರೆ ನನಗೆ ಎರಡು ಸೇರಕ್ಕಿ. ದುಡ್ಡಿಲ್ಲ, ನಮಗ್ ಖರ್ಚು ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಿತ್ತು, ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡಿ ತಲೆಗೆ ಹಾಕೋ ಮಂಡಿ ಹಳ್ಳಿನ ಕಲಿಯ ಕಟ್ತಾ ಇದ್ದೆ.
1: ಗೃಹ ಕೈಗಾರಿಕೆ
0: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ ಎರಡು ಮೂರು ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40 ಪೈಸೆ 50 ಪೈಸೆ ಕೇಳ್ತಿದ್ರು. ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವ ಶಾಲೆ ಒಳಗೆ ನಾವು ನಮಗೆ ಅರ್ಧ ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ. ಆ ಫೀಸ್ ಕಟ್ಟಲಿಕ್ಕೆ ಈ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 ಕೆಜಿ ಅಕ್ಕಿ ಇತ್ತು ಅವಾಗ. 4 ರೂಪಾಯಿಗೆ 1 ಕೆಜಿ ಅಕ್ಕಿಗೆ ಅಂಗಡಿಯಲ್ಲಿ ತಕೊಂತಿದ್ರು. ಆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರಾಟ ಮಾಡಿ ಆ ಅರ್ಧರ್ಧ ಫೀಸನ್ನ ಕಟ್ಟದೆ ಅವರನ್ನು ಶಾಲೆಗೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳನ್ನು. ಅಲ್ಲಿ ಎರಡು ಜನ SSLC ಅವರಿಗೆ ಓದಿ SSLC ಪಾಸ್ ಆದರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ನು ಕಾಲೇಜಿಗೆ ಹೋದರೆ ಇವತ್ತು ಹಾಕೊಂಡೋಗೋ ಡ್ರೆಸ್ಸನ್ನೇ ನಾಳೆಗೆ ಹಾಕೊಂಡು ಹೋಗೋಕ್ಕಾಗೋದಿಲ್ಲ, ಅದನ್ನು ನಿಮಗೆ ತಂದು ಕೊಡೋದು ತುಂಬ ಕಷ್ಟ ಆಗತ್ತೆ. ಆದರೆ ನಾವೇನಾದ್ರು ದುಡಿಮೆ ಮಾಡ್ತೀವಿ, ನಾವೇನಾದ್ರು ಉದ್ಯೋಗ ಮಾಡ್ತೀವಿ, ನಮ್ಮ ಶಾಲೆ ಕೈದು ಮಾಡ್ತೀವಿ ಅಂದರು. ನಿಮ್ಮ ಬಾಯಿಯೊಳಗೆ ಬಂತಲ್ಲ, ಆಯ್ತು ಇವಾಗ ಅವರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನನಗೆ ಆಯಿತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನು ಮಾಡ್ದ, ಹೋಟ್ಲಿಗೆ ಸೇರ್ಕೊಂಡ, ಹೋಟ್ಲಿಗೆ ಲೋಟ ತೊಳೆದಿದ್ದೆ ದೊಡ್ಡವ. ಎರಡನೇವ ಈ ಮೂರು ಕೈಯಲ್ಲಿ ಪೆಟ್ರೋಲ್, ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ, ಆ ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿ ಲಂಚ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1 ಲಕ್ಷ 1.5 ಲಕ್ಷ ರೂಪಾಯಿ ಕೊನೆಗೆ ಸಿಕ್ಕಿ ಅದರಲ್ಲೊಂದು ಹೋಮಿನಿ ತಗೊಂಡು ಈಗ ಸಮನ್ವಯ ವೇದಿಕೆ ಅಧ್ಯಕ್ಷ ಕುಂದಾಪುರ ಎಲ್ಲ ಇದು. ಮತ್ತೆ ಸರ್ಕಾರಿ ಶಾಲೆ ಉಳಿಯು ಇದ್ರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ಓಡ್ತಾರೆ. ಪಂಚಾಯತ್ಗೆ ಚೆಕ್ಕಿಂಗು ಅವರೊಂದು 6-8 ಜನ ಇದ್ದಾರೆ ಮಾಡ್ತಾರೆ. ಮತ್ತೊಬ್ಬ ನಿಮಗೆ ಕೆಲಸ ಮಾಡುವಲ್ಲಿ ಹೋಗಿ ಕೂತ್ಕೊಂಡು, ನಾ ಬರೋದ ಸ್ವಾಮಿ, ನಾ ಕೆಲಸಕ್ಕೆ ಬರೋದ ಅಂತೇಳಿ ನನ್ನ ಮಕ್ಕಳು ಕೇಳಿ ಒಬ್ಬ ಈ ತಮಿಳುನಾಡಿನವರ ಜೊತೆಗೆ ಸಪ್ಲೈ ಕೊಡೋಕೆ ಹೋದ. ಈಗ ಅವ ದೊಡ್ಡ ಮೇಸ್ತ್ರಿ, ಅವನ ಕೈಯೊಳಗೆ 4 ಜನ ಇಟ್ಕೊಂಡಿದ್ದ. ಗೊತ್ತಾಯ್ತಾ, ನಾನು ಪ್ರಾಮಾಣಿಕ ಆದ್ರಿಂದ ನನ್ನ ಮಕ್ಕಳು 3 ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ 4 ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರ್ಬೇಕು. ದುರಭ್ಯಾಸ ಇಲ್ಲ, ಕುರ್ತು ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ 2 ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೊಟೇಶ್ವರದಲ್ಲಿ ಶಿವಪುರದವರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳು ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ಗೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನ್ಸನ್ ಗುರ್ತಾ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಕಬಂದೆ ನಾನು ಸಾಕ್ತೀನಿ. ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಭಾಷೆ ಬಂದವೆ. ಕೊಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಅಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ಥರ ಆಯ್ತು. ಒಂದು ಮಗುನ ಸಾಕ್ಬೇಕನ್ನು ತುಂಬ ಆಸೆ ಬಂತು, ಏನು ಮಾಡೋ ನಮ್ಮ ಹಣೆ ಬದಕಾಗಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲ, ಲವ್ ಆಗಿ ಒಂದು ಜಾತಿ ಹುಡುಗಿ, ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ್ದು ಹೆಣ್ಣು
1: ಖುಷಿ ಆಯ್ತು.
0: ನಡ್ಗಿನ ಮಗ ಒಬ್ಬ ಮನೆಯಲ್ಲಿ ಇದ್ದಾನೆ. ನಮ್ದು ಇವತ್ತು ನಮ್ಮ ಜೀವನದ ಸುಖ ಜೀವನದಲ್ಲಿ ಸಾಕ್ತಾ ಇತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದ್ರೂ ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ನನ್ಗೆ ಅಲರ್ಜಿ. ಯಾವ್ದಾದ್ರು ಮಾಡ್ಬೇಕು. ಈಗ ನಿಮ್ಮಲ್ಲಿ ಈಗ 11 ಗಂಟೆ ಬರ್ತೀನಿ ಅಂದೆ. 11 ಗಂಟೆ ಮನೆಯಲ್ಲೇ ಆಗಿದೆ, ಅಷ್ಟರವರೆಗೂ ಮನೆ ಕೆಲಸ. ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೆಂಗ್ರು ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ BP ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಇದ್ದು ಬಂದವರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ?
0: ಈಗ ನನ್ನ ಬಟ್ಟೆ ನಾ ತೊಳೆದು ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದನ್ನ ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡಿ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳಿದ್ರೆ, ಒಂದು ಜನಪದ ಹಾಡು ಹಾಡ್ತ್ರಿ?
0: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ

0: ನಮ್ಗೆ ಹಾಡ್ಲಿಕ್ಕಂತ ಉತ್ಸವನ ಬರುತ್ತೆ. ಅರ್ಥ ಆಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನಿ, ಅತ್ತಿಗೆ ಮೈದಿನಿ, ಎರಡು ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುವುದಿಲ್ಲ, ಒಂದ್ ಎರಡು ಮೂರು ಸ್ವಲ್ಪ ಬೇಕಾದ್ರೆ ಹೇಳ್ತೇನೆ.
1: ಬಂದಷ್ಟು ಹೇಳಿ.
0: ಈಗ ಅತ್ತಿಗೆ ಮೈದಿನಿ, ಅತ್ತಿಗೆ ಮೈದಿನಿ ಅಂದ್ರೆ ಅವರೊಂದು ಫ್ರೆಂಡ್ ಲೆಕ್ಕ. ಹೀಗೆ ಇರುವಾಗ ಹೀಗೆ ಅತ್ತಿಗೆ ಮೈದಿನಿ ಕೂತ್ಕೊಳ್ಳೋ, ಅತ್ತಿಗೆ ಒಂದು ಹಾಡು ಹೇಳೆ. ಇಲ್ಲ ನಂಗೆ ಹಾಡು ಬರುದಿಲ್ಲ, ನೀವೊಂದ್ ಹೇಳು, ಹೂವನ್ನು ಹಾಡು ಹೇಳ ಅಥವಾ ನೀನ್ ಸುಮ್ನೆ ಕೇಳ್ಬೇಕು ಅಂತ ಹಾಡು ಹೇಳ.
1: ನಂಗೆ
0: ಹೂ ಹೂ ಅಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡ್ ಹಾಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದು ಉತ್ತರ ಕೇಳ್ತೇನೆ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳ್ಬೇಕು ಅಂತ ಹೇಳಿ.
1: ಓಕೆ,
0: ಹಂಗಾದ್ರೆ ಹೇಳು. ಅವಾಗ ಅತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನಿ ಸೋಲ್ತಾಳ, ನೋಡ್ಬೇಕು ಅಂತ ಹೇಳಿ. ಅವಾಗ ಹೇಳು, ನಾನು ನಿನ್ನ ಹಾಡನ್ನು ಹೊಡ್ತೇನೆ, ನೀನು ಹೇಳು ಅಂತ ಹೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳಾಗ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳು, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಯಾರು ಕೇಳಿದ್ದು? ಇದು ಅತ್ತಿಗೆ ಮೈದಿನಿ ಕೇಳಿದ್ದು. ಆ ಮೈದಿನಿ ಕತ್ತಿಯೊಳಗೆ ಹೇಳಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ, ಹಸರ ಕುಪ್ಪಸದವಳೆ, ಭತ್ತಕ್ಕೆ ಬಂದು ಇದ್ದಾಳೆ ಬರಿ ಕೈಯ ಬಿಟ್ಕೊಂಡು, ನಾರೀನಿ ಬಲ್ಲರು ಹೇಳೆ, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ಕೆಂಪಾನ ಚುಳ್ಳಿಯವಳು, ಹಸರ ಕುಪ್ಪಸದವಳು, ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು, ಅಂದರೆ ಗಿಳಿಯೂ ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು, ನಾರೀನಿ ಬಲ್ಲರು ಹೇಳು, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯೋದು, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದು, ನಾರೀನಿ ಬಲ್ಲರು ಹೇಳೆ, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳೆ. ಓಹೋ, ಅದ ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದಂದರು ಉಪ್ಪು ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅತ್ತಿಗೆ ಮತ್ತು ಮೈದಿನಿ ಎರಡು ಜನರು ಗಮ್ಮತ್ತಿಗೆ ಕೂತ್ಕೊಂಡು ಹೇಳುವಂತ ಹಾಡುಗಳು.
1: ಅದು ಇನ್ನೊಂದು ಆಗ ಒಳ್ಳೇದಲ್ಲ ಒಂದು ಹೇಳ್ರಲ್ಲ, ಅದು
0: ಯಾವ್ದು
1: ಇನ್ನೊಂದು ಹಾಡು, ಜನಪದ ಹಾಡು ಆಗ ಒಂದು ಹೇಳ್ರಲ್ಲ.
0: ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಸಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದ ನೀರೆ ಹೇರತ್ನಿ, ಹೌದೇ ಹೌದ ನೀರೆ, ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದ ನೀರೆ ಹೇರತ್ನಿ, ಹೌದೇ ಹೌದ ನೀರೆ, ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳು ಹುಡುಗಿ, ಹೌದೇ ಹೌದ ನೀರೆ ಹೇರತ್ನ ನೀನೌದೇ ಹೌದ ನೀರೆ, ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ, ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆದನು ಹುಡುಗ, ಹೌದೇ ಹೌದ ನೀರೆ ಹೇರತ್ನ ನೀ ಹೌದೇ ಹೌದ ನೀರೆ, ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ, ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪಿ ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದ ನೀರೆ ಹೌದೇ ಹೌದ ನೀರೆ, ಕಪ್ಪಿ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದ ಹುಡುಗ, ಹೌದೇ ಹೌದ ನೀರೆ ರತ್ನ ನೀ ಹೌದೇ ಹೌದ ನೀರೆ, ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ, ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಳು ಹುಡುಗಿ, ಹೌದೇ ಹೌದ ನೀರೆ ಹೇರತ್ನ ನೀ ಹೌದೇ ಹೌದ ನೀರೆ, ಆಕಳು ಮರಿಯಾಗಿ ಓಡುವ ಹೊತ್ತಿಗೆ, ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದನು ಹುಡುಗ, ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಹುಲಿಯರಾಯಾಗಿ ತಡೆಯುವ ಹೊತ್ತಿಗೆ ಹುಲಿಯರಾಯಾಗಿ ತಡೆಯುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬಿದಾಳು ಹುಡುಗಿ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲಿದನು ಹುಡುಗ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಮೆಟ್ಟಿಗೊಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಮೆಟ್ಟಿಗೊಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜ್ವಾಲದ ಕಾಳಾಗಿ ಬಿಕ್ಕಿದಾಳು ಹುಡುಗಿ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಜ್ವಾಲದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಜ್ವಾಲದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದಾನು ಹುಡುಗ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಾಳು ಹುಡುಗಿ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ.
1: ಸೂಪರ್ ಸರ್, ಎಷ್ಟು ಉದ್ದ
0: ರತ್ನ. ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಹಕ್ಕಿ ಮರಿಯಾಗಿ ಹೆಕ್ಕಿದಳು ಹುಡುಗ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಳು ಹುಡುಗಿ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡಗದ ಮರಿಯಾಗಿ ಒತ್ತಾದ ಹುಡುಗ. ಹೌದೇ ಹೌದನ್ನೀರೆ ರತ್ನನಿ ಹೌದೇ ಹೌದನ್ನೀರೆ. ಈಗ ಒಂದು ವಸ್ತ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ ಸಿಗಲಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದು ಸುಲಿಗೆ ಮಾಡೋದಿತ್ತು. ಆವಾಗ ಪ್ರಯತ್ನ ಪ್ರಯತ್ನ ಅಂದರೆ ಮೋಸ ಇಲ್ಲ, ದಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಗೊಂಡು ಬರ್ತು. ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ, 90% ಕಡಿಮೆ. ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಒಂದು ವಸ್ತ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು, ಅವಳಿಗಿದೆಯೇ ಇಲ್ಲ ಅಂತ ನೋಡ್ಕೊಳ್ಬೇಕು. ಅದು ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಇರೋದಿಲ್ಲ. ಅವಳನ್ನು ಮುದ್ದೆ ದಾರಿಯಲ್ಲಿ ಅವಳದು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ. ಇದು ಈ ಪಾಪಿ ಕಣ್ಣಲ್ಲಿ ನೋಡ್ಬೇಕಂತಲೇ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ. ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಮದುವೆ ಮಾಡೋಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರೋದು. ಆ ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ, ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಅಪ್ಪಯ್ಯ ಮಾತಾಡಿ ಅಂತ ಕೇಳೋದು. ಅದಿಲ್ಲ, ಅವನೇ ಮದುವೆ ಮಾಡ್ಕೊಂಡು ಬರೋದು. ನಮ್ಮ ಕಾಲದಲ್ಲಿ ಹಾಗೆಲ್ಲ. ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ, ನಾವು ಹೆಣ್ಣು ನೋಡಿದ್ದೇ ಇಲ್ಲ. ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ. ಈಗ ಕಾಲ ಎಲ್ಲ ಬದಲಾಗಿದೆ ಮೇಡಮ್. ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ, ಪ್ರಕೃತಿ ನೇಮ. ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ, ಯಾವುದು ಬರ್ತದೆ. ಹೌದು,
1: ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದ? ನೀವು ಅರ್ಥಗಾರಿಕೆ ಮಾಡ್ತೀರಿ, ಪದ ಎಲ್ಲ ಹೇಳ್ತೀರಿ ಅಂತ. ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾಗ್ತದೆ.
0: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಬೇಡ, ಅದು ಅಕಸ್ಮಂತ ಒಂದ್ 4 ಸೊಲ್ಲಿ ಹೇಳಂತ ಹೇಳಿದ್ರೆ
1: 4 ಸೊಲ್ಲಿ ಹೇಳಿಬಿಡಿ ಕಂಬ. ಹೆಂಗ್ ಬರ್ತ ಕಂಬ?
0: ಈಗ ಕೃಷ್ಣ ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು. ಆವಾಗ ಆ ಅರ್ಗೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುವೇರನ ಪುತ್ರ ಗಯ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರ್ಗವನ್ನು ಬಿಟ್ಕೊಂಡು ಹೋದ. ಇವನು ಆ ಅರ್ಗೆಯನ್ನು ಅರ್ಗೆಗೆ ಆ ಒಂದು ತುರ್ಗದ ಬೆವರು ಬಿತ್ತು, ಅರ್ಗೆ ಭ್ರಷ್ಟವಾಯಿತು. ಆವಾಗ ಕಣ್ಣೆತ್ತಿ ನೋಡುವ, ಯಾವನೋದು ನನ್ನ ಅರ್ಗೆಯನ್ನು ಭ್ರಷ್ಟ ಮಾಡಿದವನು. ನಿನ್ನನ್ನು 8 ತುಂಟದ ಆ ತುಂಟದ 8 ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ, ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ತ್ವರಿತದಲ್ಲಿ ದ್ವಾರಕಿಗೆ ಬರಲು ಬೇಗ. ಈಗ ಕಂಠಗಿಂತ ಏನು ಇಲ್ಲ, ದನಿ ಇಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದ ಬಂದರು. ದ್ವಾರಾವತಿಗೆ ಬರುವಾಗ ಇವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನ ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇನು ಅವನ ಗೊತ್ತ ಸಿಗ್ಲಿಲ್ಲ ಅಂತ ಹೇಳಿ ಭಾರಿ ಎತ್ತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ ನಾನೇ ಮಗ, ನನ್ನ ನಾನು ಅರ್ಕೆಯನ್ನು ದಿನನಿತ್ಯ ಪ್ರಕಾರವಾಗಿ ನಾನು ಅರ್ಕೆಯನ್ನು ಕೊಡುವಂತ ಸಂದರ್ಭ ಅವನ ವಾಯುಮಾರ್ಗವಾಗಿ ಹೋದ. ಅವನ ತುರುಗದ ಬೆವರು ನನ್ನ ಅರ್ಗೆಗೆ ಬಿದ್ದು ಅರ್ಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳಿದಲ್ಲಿ ತಾ ಮಾತೆ ಹೇಳಿದ್ಲು, ಕುಬೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಮಹಾಮಾರ್ಗವಾಗಿ, ಅವನ ತುರುಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾರದವರು ಆಗಮನ ಆಯಿತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದಿತ್ಯಾಕೆಂಬುದರಿಯೇ ಕುಂದು ಕೊಸರಂಟೆ ಹೇಳು ಎನ್ನೊಡದೆ ಸಂದೇಹ ಬೇಡ ನಿನಗೆ, ಏನಾದರೂ ಕುಂದ ಕೊರತೆ ಉಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ, ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸ ಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ತುರ ಅರ್ಘ್ಯವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತ ನಾನು ಶಪ್ತ ಮಾಡಿದ್ದೇನೆ, ಆದ್ರೆ ಅವನು ಸಿಗಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರದವರು ಹೇಳ್ತಾರೆ, ನಾರದವರು ಹೇಳ್ತಾರೆ, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ,
0: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರ್ದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ. ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿ ಹೋದ, ಯಾರು ಯಾವ ಬದಿಗೆ ಹೋದ, ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
0: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಅಂತ ಬಂದಿತ್ತು.
1: ಹೌದಾ?
0: ಹೌದಾ. ಆವಾಗ ಎಲ್ಲಿ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವರು ನಾರ್ದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರು ಹಣ್ಣು ಸಿಕ್ಕುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ, ಗಯಗಂಧರ್ವ ಎನ್ನುವುದಾಗಿ ಬಾಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್, ಅದನ್ನ ನೆನಪಿಟ್ಕೊಂಡು ಕಣ್ಣಿ ಕಟ್ಟುವಂತೆ ಅದು ಪದನೂ ಹೇಳ್ಕೊಂಡು ಅದ್ರ ಅರ್ಥನೂ ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ನಂಗೆ ಭಾರಿ ಖುಷಿ
0: ಆಯ್ತು. ಈಗ ಸಾಮಾನ್ಯವಾಗಿ ತಬಲ ಕಲ್ಲ ಕೈ ಆಡ್ಸೋದು ಕಷ್ಟ, ತಬಲ ಸಂಗೀತ, ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಂಧಲ್ಲಿ
1: ಕುಣಿಸೋದಿತ್ತು.
0: ಮತ್ತೆ ಪದ ಹೇಳ್ತೇನೆ, ಭಾಗವತಿಗೆ ಮಾಡ್ತೇನೆ, ಮತ್ತೆ ಈ ವಯಸ್ಸಿಗೆ ತಕ್ಕಾಗಿ ಈಗ ಭೀಷ್ಮದಲ್ಲಿ ಭೀಷ್ಮ ಮಾಡ್ತೇನೆ.
1: ಈಗಲೂ ಮಾಡ್ತೀಯಾ?
0: ಹೌದು, ಈಗಲೂ ಮಾಡ್ತೇನೆ. ನಮ್ಮೂರ್ನಲ್ಲಿ ಸಂಘದ ಮೇಳ ಎಲ್ಲ ಉಂಟು, ನಾನು ಕರೀತಾರೆ
1: ಅದಕ್ಕೆ ಖಾತ್ರಿ.
0: ಈಗ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೇನೆ. ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು, ಈ ವಯಸ್ಸಾದ ನಮ್ಮ ವಯಸ್ಸೇ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪುರದ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲು ಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ, ಯಕ್ಷಗಾನ ಕೇಳಿ, ಪದ ಹೇಳುದು ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್. ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್
0: ಬಂದು ಮಾತಾಡೋದಕ್ಕೆ. ಧನ್ಯವಾದಗಳು.
1: ಓಕೆ, ಕೇಳಿದ್ರೆ ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ್ದು, ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಎಲ್ರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ಇವತ್ ನಾವು ಕುಂದಾಪುರದಲ್ಲಿತ್ತ ನಮ್ಮ ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನ ಪುಸ್ತಕದಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅವ್ರ ಹತ್ರ ಅದರ ಅರ್ಥ ಎಂತ ಅಂತ ಕೇಂಬ. ಸೊ ಇವತ್ ನಮ್ ಜೊತೆ ಒಬ್ರಿದ್ದಾರೆ, ಹಲೋ ಸರ್, ನಿಮ್ ಹೆಸರು
3: ಪ್ರಭಾಕರ್.
2: ಸರ್, ನಿಮ್ಗೆ ಒಂದೆರಡು ವರ್ಡ್ ಗಳನ್ನ ಕೇಳ್ತೀವಿ, ಅದ್ರದ್ದು ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ನಿಮ್ದು ಹಂಬಾಕ್ ಅಂದ್ರೆ ಎಂತ?
3: ಚೀಟಿಂಗ್, ಮೋಸ.
2: ಕರೆಕ್ಟ್. ಇನ್ನೊಂದ್ ವರ್ಡ್ ಚೈ ಪೈ ಅಂದ್ರೆ ಎಂತ?
3: ಕಿರಿಕಿರಿ ಮಾಡು, ಕಿರಿಕಿರಿ.
2: ಥ್ಯಾಂಕ್ ಯು ಸರ್, ಕರೆಕ್ಟ್ ಆಗಿ ಹೇಳಿರ. ಹಿಂಗಿಂದೆ ಇನ್ನಷ್ಟು ಪದಗಳನ್ನ ಇನ್ನಷ್ಟು ಜನರಿಗೆ ಕೆಂಬ. ಅಷ್ಟೊತ್ತರೆಗೂ ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಗಂಟೆಗಳ ಪ್ರಕೃತಿಯ ಸ್ವರ.
4: ಕುಂದಾಪುರ ಕನ್ನಡದ ಶತಕುಂದ ಪದ್ಯ, ಕನಸಿನ ಮೊದಲೇ ಮೆಟ್ಲಿದ ಸಣ್ಣ ತುಣುಕು ಕೇಣಿ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವಕುಂದಾಪುರದ ಕನ್ನಡ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡ ಜನತೆಗೆ ಕುಂದಾಪುರ ಕನ್ನಡದ ಪರಿಚಯ ಮಾಡಿಸುವಂತ ಬಂತು ಕೆಲವೊಂದು ಶಬ್ದಗಳು. ಈ ಶಬ್ದಗಳು ಎಂತಂದ್ರೆ, ಪಂಚು ಗಂಗೊಳ್ಳಿ ಅವರು ಕುಂದಾಪುರ ಕನ್ನಡ ನಿಘಂಟಿಯಿಂದ ಹೆಕ್ಕ ತಕ ಬೈದು. ಈಗ ಪದಕ್ಕೆ ಅಂತೆ ನೀವು ಅದಕ್ಕೆ ಅರ್ಥ ಹೇಳ. ನೆಗ್ಗುದು ಅದಕ್ಕೆ ಕುಂದಾಪುರ ಇದ್ರಲ್ಲಿ ಎತ್ತುದು. ಆಮೇಲೆ ಬರಾಕಂತ ಅಂತಾರೆ, ಅದಕ್ಕೆ ಅಂತಂದ್ರೆ ಬರುವುದಲ್ಲ, ಬರಾಕಿಂದ ಬಾ ಬಾ ಅಂತ ಕರೀತು. ನಿಮ್ಗೆ ಯಾರು ಕರೀಲ? ಥ್ಯಾಂಕ್ ಯು. ನಿಮ್ಮ ಹೆಸರಂತ?
1: ಸಂಜನಾ.
0: ಸಂಜನಾ ಅವರಿಗೆ ಧನ್ಯವಾದಗಳು. ಇದೇ ತರ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.
1: ಥ್ಯಾಂಕ್ ಯು.
2: ಮನೆಗೆ ಇಪ್ಪು ಪ್ರತಿಯೊಬ್ಬನೂ ಮೊಬೈಲ್ ಇಟ್ಕೊಂಡ್ ತಿಕ್ತ ಕೂತ್ಕೊಂಡ್ರೆ ಮೊಬೈಲ್ ಮುಟ್ಬೇಡ ನಾಳೆ ಬುದ್ಧಿ ಯಾರಿಗೆ ಹೇಳುದಪ್ಪಯ್ಯ?
3: ಅಲ್ಲ ನಿಮ್ ಲೆಕ್ಕದಲ್ಲಿ ಅಂತ ಮಕ್ಳ ಕೈಯಿಂದ ಮೊಬೈಲ್ ಕಸ್ಕೊಂಡ್ ಕಾತಿಲ್ಲ ನೆನೆಸ್ಕೊಂಡಿದ್ಯಾ?
2: ಇಲ್ಲಪ್ಪ, ಒಂದ್ಸಲ ಟ್ರೈ ಮಾಡಿ.
3: ಕೆಪಿಯಾ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅದರ ಅರ್ಥವನ್ನ ಗ್ರಾಂಥಿಕ ಭಾಷೆಯಲ್ಲಿ ಅದರ ಅರ್ಥ ಎಂತ ಅಂತ ಹೇಳಿ ನಮ್ ಕುಂದಾಪುರ ಜನತೆಗೆಂಬ ಈಗ ನಾವು ಕುಂದಾಪುರದ ವಿಶ್ವ ಮೆಡಿಕಲ್ ಹೆಂಗಿತ್ತ ಸರ್, ನಿಮ್ ಹೆಸರು ರಾಘವೇಂದ್ರ ಅವರೇ. ರಾಘವೇಂದ್ರ ಅವರು, ನಿಮ್ಮ ಮೊದಲನೇ ಪದ ಏನಂದ್ರೆ ಲಕ್ತ ಅಂದ್ರೆ ಎಂತ? ಹೊಂದಿಕೆ. ನಿಮ್ಮ ಎರಡನೇ ಪದ ಏನಂದ್ರೆ ಲಗಡಿ ಅಂದ್ರೆ ಎಂತ?
1: ಲಗಡಿ ಅಂದ್ರೆ ಹಾಳು
0: ಮಾಡುದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಹಿಂಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪದಗಳನ್ನ ಕೇಂಬ ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ನಮಸ್ತೆ.
1: ನಮಸ್ತೆ.
0: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬೈತ. ಇದು ಪಂಚುಗೊಂಗಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದು. ನಾವು ಆ ಪದಗಳನ್ನು ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳಿದ್ರೆ ಸಾಕು. ಮೊದಲನೇ ಪದ ಅಂತ ಅಂದ್ರೆ ಚಂಚಕಂಬುದಂದ್ರೆ ಅಂತ.
1: ಚಂಚಕಂಬುದಂದ್ರೆ ಎತ್ತಿಕೊಳ್ಳುವುದು.
0: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
1: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
0: ಥ್ಯಾಂಕ್ಸ್ ರೇಷ್ಮಾ ಅವರೇ. ರೇಡಿಯೋ ಕುಂದಾಪುರನ ಕೇಳ್ತಾ ಇರಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ.
2: ಮಾತಾಡ್ರಲ್ಲ ಮಾರ್ರ, ಸುಮ್ಮನ್ ಕೂತಿರಲ್ಲ ಮಾರ್ರ, ಓರ್ ಬ್ರಾಹ್ಮಣ್ಣ ಕಂಡಾಗ. ಬೇಡ ಬೇಡ, ನಿಸ್ಕೇ ತಗೊಂಬೇಡ.

0: ವಿಶ್ವ ಕುಂದಾಪುರ ಕನ್ನಡ ದಿನ.
1: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ ನಾವು ಪಂಜು ಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಆಯ್ದುಕೊಂಡಂತ ಕೆಲವೊಂದು ಶಬ್ದಗಳನ್ನ ನಾವು ಜನರಿಗೆ ಕೇಂತಾ ಇತ್ತು. ಇವತ್ ನಮ್ಮೊಟ್ಟಿಗಿದ್ರ ಸಮರ್ ಶೆಟ್ಟಿ ಅವರ. ಸಮರ್
4: ಹೇಳಿ.
3: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ್ರೆ ಅಂತ.
4: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳ ಅಲ್ಲ. ವಂಡರ್ ಅಂದು ಒಂದ್ ಜಾಗ, ಅದು ಮಂದಾರ್ತಿ ಹತ್ರ ಇರತ್ತ. ಹಂಗೆ ವಂಡರ್ ಅಂಬು ಪ್ಲೇಸ್ ಆಗಿ ಮೊದ್ಲ ಬಾರಿ ಕಂಬಳ ಆಗ್ತಿರತ್ತ. ಕಂಬಳಕ್ಕ ಈಗ ಇವಾಗ ಕಂಬಳ ಅಲ್ಲ ತಾರ, ಅವಾಗ ಕಂಬಳ ಅಂದ್ರೆ ಬೇರೆ ತರ. ಅದೇ ಜನರಿಗೆ ಎಂಟರ್ಟೈನ್ಮೆಂಟ್, ಅಲ್ಲ ಫುಲ್ ಜನ ತುಂಬ್ತಿದ್ರು ಇಡೀ ಕುಂದಾಪುರ ಬದಿಯರೆಲ್ಲ. ಹಂಗೆ ಅಂದಿನ ಕಾಲದಾಗ ಆತರ ಅಲ್ಲಿ ಕಂಬಳ ಆತಿತ್ತ. ಅದನ್ನ ಈಗಳಿನ ಕಾಲಕ್ಕೆ ಹೋಲಿಸಿ ಹೇಳ್ತಾರ, ಅಂದಿನ ಕಾಲ ಅಲ್ಲ ವಂಡರ್ ಕಂಬಳ ಅಲ್ಲ ಅನ್ಕಂಡ್ ಅಷ್ಟೇ.
3: ಥ್ಯಾಂಕ್ ಯು ಸಮರ್ ಶೆಟ್ಟಿ ಅವರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ನಮಸ್ಕಾರ ಮರ್ರೆ, ನಾನ್ ಸಿಂಚನ. ಎಲ್ರಿಗೂ ಆಸಡಿ ಹಬ್ಬ ಹಾಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾವು ಕುಂದಾಪುರದ ರಂದಡಿ ಬಿನ್ಸುಕೆ ಕುಂದಾಪುರ ಕನ್ನಡವೇ ನಮ್ ಕನ್ನಡಿ. ಅಲ್ದೆ ಕುಂದಾಪುರ ಬಿಟ್ಟು ಹೊರ್ಗೆ ಎಲ್ಲೇ ಇದ್ರು, ಎಂತದೇ ಮಾಡ್ತಿದ್ರು, ಕುಂದಾಪುರ ಕನ್ನಡ ಕೇಂದ್ರ ಕೂಡ ನಮ್ ಕೆಮಿ ಚುರ್ಕ ಅವ್ರ ಬುಡ್ಕ ಹೋಯಿ ಹೋಯ್ ಊರ್ ಬದ ನಿಮ್ದ್ಯಾವ ಬದಿ ಅಂದಳಿ ಕೇಂತ. ನಮ್ ಭಾಷಿ ನಮ್ಮವ್ರ ಅಂಬು ಒಂದ್ ಭಾವನೆ ಬೆಳಿತು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾಂವ್ ಮೇರಿ ಧರೋಹರ್ ಅನ್ನುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ ಕೇಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ಕೇಂದ್ರೆ ಏ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳು ಮಾಡಿ ಹೊರೆ ಅದು ಇವತ್ತಿಗೆ ಮುಗ್ದು ಹತ್. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್, ರೆಕಾರ್ಡು ಮಾಡ್ಕತ್, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್. ಇದಕ್ಕೆಂತ ಮಾಡ್ಕಂತ್ಕೇಂದ್ರೆ ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ ಕಾಣಿ, ಅದನ್ನ ಕೇಳಿ, ಹಾಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರ್ರೆ, ಧ್ವನಿ ಒಂಚೂರು ಚೇಂಜ್ ಆಯ್ತಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೇದು ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದ್ದು ಎಂತದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲೂ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ, ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ, ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ತೆ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವು ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡ ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರಿತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರೀಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಬಾರಿ ಮಂದಿದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
1: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್ತು, ನಾಲ್ಕು ವೇದಗಳನ್ನ ಕೇಳಿತ್ತು, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
2: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಎಷ್ಟು ಸೇರಿಸೋದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಇಸ್ವಿ ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರಂತ ಒಂದು ಮಾಡ್ಕೊಂಡು ಒಂದು ಐದು ಜನ ಸೇರಿ
1: ಕಾಟದ ಬದಿ ಓಣಿ ಗೆಳೆಯರ
2: ಕೋಟದಲ್ಲಿ ಇವತ್ತು ವರುಣತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದೆ ಓಣಿ ಗೆಳೆಯರು ಅಂತ ಇದ್ದದ್ದು ಅವಾಗ ಅವರು 97, 94, 95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಣ 5-6 ಜನ ಹುಡುಗರಿದ್ದೀರಿ. ಅವಾಗ ಏನ್ ಮಾಡಿದ್ರು ಇವರು ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಹೇಳಿದ್ರೆ ಒಂದು 5 ಜನ ಯುವಕರ ತಂಡ ಸೇರಿ ಈ ಸುರೇಶ್ ಗಾಣಿಯರಂತ ಒಬ್ಬ ಸಾರಥ್ಯದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, ಅದಕ್ಕೆ 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟರು ಪಂಚವರ್ಣಕ್ಕೆ.
1: ಒಳ್ಳೆ ಯೋಚನೆ.
2: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ಇಸ್ಬೇಲಿ ನಾವು ಶುರು ಮಾಡ್ತೀವಿ.
1: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತು ಈಗ?
2: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನ್ ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದವನು, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡದಂತ.
1: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
2: ಇಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನೋ.
1: ಆ ಸಣ್ಣ ಏಜಿಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡು ಮಕ್ಕಳು ಒಟ್ಟಿಗೆ ಸೇರೋದ ಆಪ್ಗೂಸ್ ಮಾರ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ವಾಪದ್ ಬಿಟ್ರೆ ಬೇರೆ ಅಂತಾರು ಮಾಡ್ಕೊನ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡುಗಳ 20 ವರ್ಷಕ್ಕೆ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದೊಂದು ಯೋಚನೆ.
2: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೋಟ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದು ಸರ್ಮ ಹೋಗಿ ಬಂದ ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರಿ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು, ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನು ಮಾಡ್ತಿದ್ದೇವೆ ಅವಾಗ ಹಬ್ಬಸುರಿ ಹಬ್ಬ ಟೈಪ್, ಒಂದು ಯಕ್ಷಗಾನ ಮಾಡುವಂಥದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂಥ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನೋ ಮಾಡ್ತಿರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡ್ಬೋದು. ಅವಾಗೆಲ್ಲ ನಾವು ಸಣ್ಣ ಬೇಕಾದ್ರೆ ಏನೋ ಕೆಲಸ ಮಾಡಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ತೋಡ್ ಬದಿ ಈ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕನ್ನೋದು. ಅದೇ ಸಮಾಜ ಸೇವೆ ನಾವು ಏನು ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ ಇವತ್ತು, ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದು, ಅವ್ರೆಲ್ಲರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರಿ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು, ನಮ್ಮ ಮನಸ್ಸಿನಲ್ಲಿ ಇದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು.
1: ನೀವ್ ಮಕ್ಕಳಿಗೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ ಆಸಕ್ತಿ ಇಲ್ಲ?
2: ನಮಗ ಆಸಕ್ತಿ ಅನ್ನೋದ್ರಗಿಂತ ಬಡತನ ಹಿಂದೆ ಇದೆ. ನಾವು ಆಸಾಡಿ ಒಟ್ಟನ್ನೋದೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ಮಾಡು ಅಂತದಕ್ಕೆಲ್ಲ ನಮ್ಮ ಮನೆಗೆ ಇಡ್ಲಿ ಇವತ್ತು ವಾಸಿಯೋ ಇಂಥ ಕಾಯಿ ಇಂಥ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು ಇವತ್ತು. ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ್ ಮನೆ ಕೆಲಸ ಮಾಡ್ಕೊಂಡಿದ್ದೆವು. ಆ ಕೆಲಸ ಮಾಡಿ ನೋಡಿದ್ವು ಇವತ್ತೇನೋ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡ ಶುರು ಮಾಡ್ತದೆ. ಅದು ಯೋಚನೆ ಮಾಡ್ತೇವೆ. ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು
1: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಎಂತ ಮಾಡಿಕೊರ್ಟದ್ದು?
2: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ. ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ, ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ಅನ್ನು ನಾವು ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬಳಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲೇ ನಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನೋ ನನ್ನ ಮನಸ್ಸಿನಲ್ಲಿರೋದು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಲ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲೇ. ನಮ್ದು ವಿಶೇಷ ಒಂದಿತ್ತು. ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಲ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರ, ಅದು ಒಂದು ನಮ್ಮ ಖುಷಿ. ಉಡುಪಿಯಲ್ಲಿ ಯಾವ್ದೊಂದು ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ ಅಂತ ಆ ತರ ಒಂದು ಗುರುತಿಸುವ ಒಂದು ಸಂಘಟನೆಯಾಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವು ಒಂದು 2-3 ಜನ ವ್ಯಕ್ತಿಗಳನ್ನ ಹೆಸರಿಡ್ಬೇಕಾಗತ್ತೆ ನಮ್ಮ ಸಂಘದಲ್ಲಿ ಇರುವವರು. ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ದೇಶದ ಸೇವದಿ ಸುರೇಶ್ ಗಾಣಿಗರ್ ಅಂತ, ಆ ವ್ಯಕ್ತಿ ನಮ್ಮ ಸಂಸ್ಥೆ ನನ್ನ ಸಂಸ್ಥೆ ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕೊರು ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ, ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವು ಏನೋ ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿರ್ಬಹುದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ನಾವು ಹೆಕ್ಕಿಟ್ಟದ್ ಏನ್ ಮಾಡ್ಬೇಕು ಅದನ್ನ, ಅದೊಂದು ನಮಗೆ ಬರ್ತದೆ
1: ದೊಡ್ಡ
2: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಿತ್ತು. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಬಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ 10 ಚೀಲ ಬಿಯರ್ ಬಾಟ್ಲಿಗಳು, 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವ್ಯಕ್ತಿಗತ ಮನಸ್ಸನ್ನು ಏನ್ ಹೇಳಿದ್ರೆ, ಕುಡಿದವರು ಆ ಬಾಟ್ಲನ್ನು ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರೆ, ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ, ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂದಿಯಲ್ಲಿ ಇಡ್ತಾರೆ, ಮತ್ತೆ ಜರಿ ಕೊಟ್ಟಿ ಕಟ್ಟಿ ಅಲ್ಲಿ ಇಟ್ಟು. ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ, ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆ ಅವ್ರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ. ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ, ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ ಸಹಸ್ರ ಬಾರಿ ಕ್ಲೀನ್ ಮಾಡಿದ್ವಿ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ವಿ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವ ವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ. ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ, ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ, ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರಬೇಕಾದ್ರೆ ನಮ್ಮಲ್ಲಿರೋ ಕಸ ಏನ್ ಮಾಡ್ತಾರೆ ಹೇಳಿ, ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತದೆ ಹೇಳಿ ತೋಡಿ ಬಿಸಾಕತ್ತೆ. ಆ ತೋಡಿ ಬಿಸಾಕದ ಕಸ ಎಲ್ಲಿ ಹೊತ್ತು, ಹೊಳೆ ಬದಿಗಿದ್ ಗೆದ್ದಿ ನಮ್ ಗೆದ್ದಿಗೆ ಒಪ್ಪದ. ಅದನ್ನ ನಾವು ಯೋಚನೆ ಮಾಡ್ಕೊಡುದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ರಿ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿಕೊಡು. ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತೆಗೆದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಂ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತದೆ. 50 ಐಟಂ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡ್ ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕುದು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತನಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕ್ಕೋ, ನೆಲಗಡಲೆ ಮುಚ್ಚಕ್ಕೋ, ಹೆಸರು ಮುಚ್ಚಕ್ಕೋ, ಅವಡಿ ಮುಚ್ಚಕ್ಕೋ, ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ, ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ, ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಹೆಕ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು, ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿಯವ್ರು ನಾಳೆ ಬಿಸಾಕ್ತಾರೆ ಅಂತ ಹೇಳುದು. ಯಾರ ಈ ಬಿಸಾಕ್ತಾರೆ ಹೇಳುದು. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತ್ಗೆ 2 ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ್ದು 50% ನಮ್ಮ ಸಲ್ಬೇಕು ಅದ್ರದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು, ನಮ್ಮ ಸಂಘಟನೆಯವರು. ಇವತ್ತು ನೀವು ಎಲ್ಲೇ ಕೇಳಿ, ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು, ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ, ಆ ಕಸ ನಾವು ಅಲ್ಲಿಯವರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ, ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರಾಯ್ ಕಸ ಹಾಕುವವರಿಗೆ. ಅದು ಸಾರ್ವಜನಿಕರು ನನ್ನೊಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ. ಹಸಿ ಕಸವನ್ನು ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದ್ರಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರ್ಬೋದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು. 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡೋ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡೋದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಚನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡ್ವಿ. ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋದು ನಮ್ದೊಂದು ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮಲ್ಲೊಬ್ರು ಕಲಾವತಿ ಅಶೋಕ್ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಒಬ್ಬ ಲೇಡಿ ಇದ್ದಿದ್ದಾರೆ, ಅವ್ರನ್ನ ಹೋಗಿ ಮಾತಾಡಿಸ್ತು, ಮೇಡಮ್ ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದಾಗ ಅವರು, ನಿಮ್ಮ ಸಂಘಕ್ಕೆ ನಾನು ಯಾವತ್ತೇ ಬರ್ಬೇಕಂತ ಎನ್ಸ್ಕೊಂಡಿದ್ದೆ, ಅದು ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
3: ಮಹಿಳಾ ಸಂಘಟನೆ ಇದ್ದಿತ್ತ?
2: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ಮ ಜೊತೆಲೆಲ್ಲ. ನಾವು ಸಂಘದವರೇ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರ ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನೋ ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತು ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಇವರಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳನ್ನ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25 ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆಗೆ ಏನಾರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದಾಳೆ, ಅವ್ರ ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವ್ರ ಮಹಿಳೆಯ ಅವರೇ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲವನ್ನು ನಾನೇ ಮಾತಾಡಿದ್ರೆ. ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರ ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿಯವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತೇ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
3: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರಂದಳಿ?
2: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರ ಕಾರ್ಯದರ್ಶಿಯರಾಗಿದ್ದಾರೆ. ಯಾಕಂದ್ರೆ ಅವರು ಒಂದ್ ಎರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತಾ ಮಾತಾಡ್ಲಿ ಅವರು. ಈಗ ನಾನು ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ ಕೊಡ್ತೇನೆ.
3: ಕಲಾವತಿ ಅವರಿಗೆ ಕೊಡಿ.
4: ನಮಸ್ತೆ.
3: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕೊಳ್ಳಿ ಅಂದಾಗ ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳಿದ ಮಾತಲ್ಲಿ ನಿಮ್ಗೆ ಖುಷಿ ಆಯ್ತು, ನೀವ್ ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರ ಅಂದ್ರೆ ಮಧ್ಯ ಅವರು ಅಧಿಕಾರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ ಕಾತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗೆ ಇದಾಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ್ ಒಟ್ಟಕ್ಕಲ್ಲೇಗ ನಿಮ್ದು ಸಂಘಟನೆ ಅಂದ್ರೆ ಒಬ್ರಲ್ಲ ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಜನೆ ಬಂತು ನಿಮ್ಗೆ?
4: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನು ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ, ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
3: ಆಗೋದವ್ರೆ
4: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದ್ವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ
3: ನಮ್ಮದು ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
4: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದು ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿ ಅಣ್ಣ ಪತ್ರಕರ್ತರು ನಮ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹೆಂಗೆ ಅದ್ರದ್ದು ಹೆಂಗೆ ರೂಪುರೇಷೆ ಹೆಂಗೆ ಹೆಂಗೆ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೆ ಆದ್ರೆ ನಮ್ಮ ಪಂಚವರ್ಣ ಅಂಡರ್ ನಮಗೂ ಒಂದು ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮ್ಗೆ ಸರಿ ಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು
3: ಹೆಂಗಸರೆಲ್ಲ ಗುರುತಾಯ್ತು.
4: ಅದೇ ನಮ್ಮ ಬದಿ ಹೆಂಗಸರು ಅಂದ್ರೆ, ನನ್ನ ಸಂಜೀವಿನಿಯಲ್ಲಿ ಅಲ್ಲಿಯಿಂದ ಆಕ್ಟಿವ್ ಇರುವ 10 ಜನರು ನಾವು. ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು. ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ, ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ

0: ಹೆಂಗಸ್ರೇ ಅಂತ ಹೇಳ್ಕೊಂಡು. ಆದ್ರೆ ನಾವ್ ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. ಹತ್ತು ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ, ನಾವು ಏನ್ ಹೇಳಿತ್ತು ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೊಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಹೀಗೆ, ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು. ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗೆ ಆಗಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
1: ಹತ್ತು ಜನದಿಂದ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
0: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
1: ಹಾ, ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
2: ನಾನ್ ಪಂಚವರ್ಣ ಅದೇ ಇವ್ರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘ ಅಂತಾನೆ ಮಾಡುವ ಮೇಡಮ್, ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ. ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ತರ ನಾನು ಸೇರ್ತೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿ ಒಳಗಿನ ಕಪ್ಪೆ ತರ, ಎಲ್ಲೋ ಹೋದಲ್ಲ ನಂಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿಂದನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಿಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ದಿತ್ತು ನಾವು, ಈಗ ಹಂಗಲ್ಲ, ಈಗ 6:00 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ಪ ವಿಷಯ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರಪ್ಪದ, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೇ ಎಂತ ಮಾಡ ನಂಗೆ
1: ಬೇಜಾರ ಅನ್ಸುತ್ತೆ.
2: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್ ಅಂದ್ರೆ ಮುಂಚಿನ ದಿನಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಸ್ವಚ್ಛತಾ ಕಾರ್ಯಕ್ರಮನೇ ಇರ್ಲಕ್ಕ ಇಲ್ಲ, ಗಿಡ ನೋಡುದ ಇಲ್ಲಿ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
1: ಈಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
2: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ, ಯಾವ ಬದಿ ನೋಡಿಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕ್ವಾಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
1: ಎಲ್ಲ ಬದಿಗೂ ಗಿಡ,
2: ಎಲ್ಲ ಬದಿಗೂ ಗಿಡ
1: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ.
2: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವ್ ಈಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವೈಶಾಖಕ್ಕೆ ಯೋಗ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ್ ಇದ್ರೆ, ದಿನಶಚರ್ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನೇ ಹಾಕಿ ಅದನ್ನು ಪೋಷಿಸುವಂತ ಕಾರ್ಯಕ್ರಮ ಮಾಡ್ತಾರ, ಅದು ಇನ್ನು ಖುಷಿ. ಕೆಲವರು ಅಂದ್ರೆ ಗಿಡ ನೆಡ್ತಾರ, ನೆಡೋದವ್ರಿಗೆ ಮಾತ್ರ ಅವ್ರ ಜವಾಬ್ದಾರಿ. ಅದ್ ನಮ್ದು ಹಾಂಗ್ ನೋಡುದಿಲ್ಲ ನಾವು. ಗಿಡ ನೆಟ್ಟು ಸಹ ಅದು ಪೋಷಿಸೋದು ನಾವ್ ಮಾಡತ್ತಾ, ನೆಟ್ಟ ಪ್ರಯೋಜನ ಇಲ್ಲಲ್ಲ. ಅದ್ರ ಮಟ್ಟಿಗೆ ನಮ್ದು ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
1: ನೀರ್ ಹಾಕುದಲ್ಲ ಅವ್ರೆ,
2: ಅವರು ಅಂದ್ರೆ ನಾವು ಹೋಗ್ತಿಲ್ಲ ಅಂದಿಲ್ಲ, ಒಂದು ವಾರನು ಹೆಂಗ್ಸರು ಸಹ ಮಿಸ್ ಮಾಡೋದಿಲ್ಲ ಅಂದ್ರೆ ಎಲ್ಲ ಹೊತ್ತಂದ್ರೆ ಹೇಳಕ್ಕಾಗ್ತಿಲ್ಲ, ಕೆಲವ್ರು ಹಾಪರ್ ಎಲ್ಲ ಕೆಲವರೆಲ್ಲ ಹೊತ್ತು ಕೆಲವ್ರು ಇದ್ ಮಾಡ್ತಾರೆ, ಹೆಲ್ಪ್ ಮಾಡ್ತೇನೆ.
1: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
2: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೆ ಅವ್ರಲ್ಲ, ಅವ್ರು ಹೇಳ್ದ ನಾವು ಮಾಡೋದು ನಮ್ದು ಕಲ್ತೇವೆ.
1: ನೀವು ಮಾತೃ ಸಂಸ್ಥೆ ಅಂತ ನಾನು ಹೇಳ್ತೀನಿ, ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
2: ಹೌದು, ಹಂಗೆ ಅವ್ರನ್ನ ಮೀರಿ ನಾವೆಂತ ಇದ್ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೆ ಅವರಿಂದ ಅಂತ ಹೇಳಕ್ಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ ಅದು. ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡೋದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೋ ಅದನ್ನ ಆಯ್ತಂತೇಳಿ ಏನ್ ಮಾಡ್ಕೊಂಡ್ ಬಂದಿತ್ತು.
1: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣೂರು, ನೀವ್ ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡುದಿತ್ತಲ್ಲ, ಮಹಿಳಾ ಮಂಡಲ ಮಾಡುದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
3: ಒಪ್ಪಿಗೆ ಅಂದ್ರೆ ನಾನು ಆ ಟೈಮ್ ಅಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಅದಕ್ಕಿಂತ ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದ, ಅದ್ರ ಮೇಲೆ ನಾ ಸೇರದ್ದು. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೂ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು, ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು, ಜಸ್ಟ್ಗೆ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿಂದ ಕಣ್ಕ ಬರ್ತಿದ್ದೆ. ನಾನು ಮರ ಇದ್ದೊಳದು ಅದ್ರಡಿ ಕೂತ್ಕೊಂಡು 5 ನಿಮಿಷ ಬರ್ತಾ 5 ನಿಮಿಷ ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರದ ಇದಾಪದ ಕಾರ್ಯಕ್ರಮ ಲತಾ ಹೋಟ್ಲ ನಿತ್ತು ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರದ ಒಂದು ಸಂಸ್ಥೆ, ಅದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಇರುತ್ತೆ. ಅದ್ರದ್ದಂದ್ರೆ ಒಂದ್ಸಲ ನಾನೇತು ಪ್ಯಾಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆಲ್ ಕರ್ಕ ಬರುದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು. ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡೆ ಹೋದೆ. ಕಡಿ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದು 7 ಗಂಟೆ ನಂತರ. ಅಷ್ಟೊತ್ತಿಗೆ ಅದ್ರಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು, ಅವ್ರು ಮತ್ತೆ ರವೀಂದ್ರ ಕೋಟ ಅವರ

0: ಆಮ್ಲೆಟ್ ತಿನ್ಬಾತ್ರ ಒಂದ್ ಕ್ಯಾಂಟೀನ್ ಮುಂಡಕ್ಕೆ ಉಪ್ಕರೆ ಹೀಗಿದಂತಾರೆ. ನಾನು ಅದೇ ಅಂಗಡಿ ಹಾತಿದ್ದೆ, ಹಾದಲ್ಲಿ ಹೀಗೆ ಗುರ್ತ ಅಜಿತ್ ಮುಂಚಿಂದ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮ್ನಲ್ಲ, ಅದ್ರ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ ಅಷ್ಟೊತ್ತಿ ಪರಿಚಯ. ನಮ್ ಸಂಘ ಒಂದಿತ್ತು ಮಾರ, ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ, ಸಂಘದಲ್ಲೆಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನೆ ಹೇಳಿ ಟೈಮ್ ಕೊಡಿ ಕಾಮನೆ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿಯಲ್ಲಿ ಸಿಕ್ಕೋದು, ಆ ಬೀಡ್ ಅಂಗಡಿಯಲ್ಲಿ ಸಿಕ್ಕೋದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ, ಈ ರವಿಣ್ಣು ಹೇಳ್ರು ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಾನೆ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಅದು ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು, ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಒಂದು ಮನೆ ಇತ್ತು, ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದು ಹಾಪದ ಗಿಡ ಎಗಲ್ ಕಟ್ ಹಾಪದ ಈಗಿದೆಲ್ಲ ಆತಿತ್ತ ಅದನ್ನ ಕಂಡು ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತ. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ, ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿ ಬಂತ. ಕಡೆಯೊಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡುದೇ ಇಲ್ಲಿ, ಸ್ವಚ್ಛತೆ ಇಲ್ಲಿ, ಪ್ರತಿಯೊಂದು ಕೆಲಸ ಮಾಡಿ ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಕ್ಕೆ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರು, ನಮ್ಗೆ ಹಾಗಲ್ಲ, ಬೇಗ ಅರ್ಧ ಗಂಟೆ ಮತ್ತೂ ಬೇಗ ಎಚ್ಚರಿಕೆ ಇವ್ರು ಇವತ್ತಲ್ಲಿ ವಾತ್ರ ಮನೆಗೆ ಹೆಂಡತಿ ಹೇಳುದು ಇತ್ತು ಆದಿತ್ಯರ ಕಡೆ ಕಮತಿ.
1: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
0: ಹೆಂಡತಿ ಸಪೋರ್ಟ್ ಇದಿತ್ತು, ಮನೆ ಅಪ್ಪ ಅಮ್ಮನ ಬಿಡಿ, ನೀವು ಎಲ್ಲ ಆತ್ ನಮ್ಮ ಪಪ್ಪದ ಲೇಟ್ ಬೆಳಿಗ್ಗೆ ಬೇಗ ಆಗಲಿ ಇವತ್ತು ಅವ್ರಿಗೆ ಗೊತ್ತಿರುದಿಲ್ಲ ಹೆಂಡತಿ ಒಂದ್ ಕೇಂತಿದ್ದಾಳೆ. ಹಾ, ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎತ್ಕೊಂಡಿರೋ ಮಗ ಆತ್ತವಳಿಗೆ, ನನ್ಗೆ ಅವಳಿಕಿನ ಮುಂಚೆ ಎತ್ಕಂತೀನಿ ನಾನು. ಹಾ, ಅಷ್ಟೊತ್ತಿಗೆ ನನ್ ಮಗಳು ಇದ್ದಾಳೆ ನಂಗೆ 9ನೇ ವರ್ಷ, ಅವಳು ನಾನು ಈಗ ಒಂದ್ 4-5 ತಿಂಗಳಿಂದ ಬತ್ತಿಲ್ಲ ಪಕ್ಕ ಮಗು, ಅಲ್ಲ ಸಣ್ಣ ಮಗು ಒಂದಿತ್ತು, ಇಬ್ರು ಬಿಟ್ಟು ಬಂದ್ರಾಗ್ಲೇ ಅತ್ತಂದ್ರೆ ಅವಳು ನಾನು ಬಿಟ್ಟು ಬತ್ತಿದ್ದೆ, ಅವಳು ನನ್ನೊಟ್ಟಿ ಸ್ವಚ್ಛತೆಗೆ ಬತ್ತಾಳ ಸಾನಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸವೇ ಹೇಳು, ಶನಿವಾರ ದಿವಸವೇ ಆದಿತ್ಯರ ಹಾಬ್ದಾರ ನಾಳೆ ಬೆಳಿಗ್ಗೆ ಹಾಬ್ದಾರೆ, ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ತಾಳ ಅವ್ರು, ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ್ ಕಡೆಗೆ ನೆನ್ಪಿನ ಮುಂಚೆ ಹೇಳ್ದು ಬೇಗ ಇದ್ರೆ ಮಾತ್ರ ಕರ್ಕೋತಿ, ಇಲ್ಲಿ ಕರ್ಕೋತಿಲ್ಲ ಅವ್ನು ಕಡೆ ನನ್ಕಿನ ಮುಂಚೆ ಎತ್ಕಂತಿದ್ದಾಳೆ, ಎದ್ಕೆ ಅವಳು ರೆಡಿ ನನ್ನೊಟ್ಟಿ ಬತ್ತಿದ್ದಾಳೆ. ಅದೇ ಅವಳಿಗೂ ಸಾಕು ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಮದಿ ಅಂದ್ರೆ ಮತ್ತೆ ಖುಷಿ ಅವಳಿಗೆ, ಹಾ ನೀರ ಹಂಗಾಡು ಕತ್ತಲ್ಲ ನಾ ಬತ್ತಿವ ಸಮುದ್ರ ಮದಿ ಅಪ್ಪ ಯಾಕೆ ಓ ಸಮುದ್ರ ಮದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ, ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ವರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ್ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳೆ. ಮತ್ತೆ ನಾನು ಈಗಳು ಕಾರಂಗಿತ್ತು ಬಾಟ್ಲಿ, ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡಿದ್ ಬಾಟ್ಲಿ, ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ, ನಾ ಕುಡಿದ್ರೆ ಆ ಬಾಟ್ಲಿನ ಹೊರ ಬಿಸಾಡುದಿಲ್ಲ, ಕಾರಂಗೆ ಇಟ್ಕಂತದ್ದು. ಈಗಳು ಇತ್ತು ಆ ಡೋರ್ ಹಂಗ ಇವತ್ ಕಣ್ಕೊಂಬಿ ಕಾರಂಗಿತ್ತು. ನಿನ್ನೆ ಐಸ್ ಕ್ರೀಮ್ ತಿಂದದ್ದು, ಐಸ್ ಕ್ರೀಮ್ ಕವರ್ ಅದೇ ಇತ್ತು, ಪೇಪರ್ ಆಯ್ಲಿ ಜರಿ ಅಲ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಆಯ್ಲಿ ಯಾರು ಕರ್ಕೋತ್ ಮಕ್ಕಳಿಗೆ ತಿಂಡಿ ತೆಗಿಸಿ ಕೊಡ್ತಾರೆ, ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳುದಿಲ್ಲ ಮಕ್ಕಳ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡ್ಬೇಡಿ, ಅದ್ ನಮ್ ಕೈ ಕಿಸಿ ಎಲ್ಲೋ ಯಾಕರ್ ಹೈಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ ಹಾಕಿಟ್ರು ಆಗತ್ತೆ, ಇವ್ರ ಅಂತ ಸುಮ್ನೆ ಐಕಂತ್ರ ಬಿಸಾಡ್ಬೇಡಿ ಏನು ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡ್ಲಿ ಅಂದ್ರೆ ಇವ್ರ ಕೈದು ತಪ್ಪಿ ಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕ ಬರ್ತಿಲ್ಲ, ಕಾಲಿ ಒಂದು ಮೊಬೈಲ್ ಒಂದು ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕಂತಿಲ್ಲ. ಆದ್ರೂ ಮಕ್ಕಳು ಕಿಸಿ ಹಾಕೊಂಡ್ ಮಕ್ಕಳನ್ನು ಹೇಳಕ್ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ, ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತ ನೀ ಇಲ್ಲಿ ಮಾಡ್ಬೋದು, ಅದ್ ಮಾಡುದಿಲ್ಲ.
1: ಆ ಮಕ್ಕಳು ಅದನ್ನ ಮತ್ತೆ ಫಾಲೋ ಮಾಡ್ತೋ ಅಂತ ಹೇಳಿ.
0: ಮತ್ತೆ ವಿವೇಕಾ ಸ್ಕೂಲ್ ಅಲ್ಲಿ ನಾವು ಎಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ, ನಾವು ಎಲ್ಲ ಹೊತ್ತವರೊಟ್ಟಿಗೆ ಹೋಗಿ ಹೊತ್ತು ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕಾ ಸ್ಕೂಲ್ ಮಕ್ಕಳು. ಆ ಮಕ್ಕಳು ನಾನು ಒಂದ್ ದಿವಸ ನಾನು ನಮ್ಮ ರಸ್ತೆ ನಾನು ಬೈಕಲ್ಲಿ ಹೋಗ್ತಿದ್ದೆ, 2 ಮಕ್ಕಳು ವಿವೇಕಾ ಸ್ಕೂಲ್ ನಡ್ಕ ಕಾಟದಂಗ ಇಳ್ಕೊಂಡು ನಡ್ಕ ಹೋಗ್ತಿದ್ರು, ನಡ್ಕೋಪ್ಪ ಅವ್ರ ಕುರ್ಕಿರಿ ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯೆಲ್ಲ ಜ್ಯೂಸ್ ಬಾಟ್ಲಿ, ನಾನು ಫಾಲೋಪ್ ಮಾಡ್ತಾ ಇದ್ದೆ ಅವ್ರು ನಡ್ಕೋಪ್ಪ ನಾ ಹಿಂದೆ ಇದ್ದೆ, ತಿಂದ್ರ ತಿಂದ್ರ ತಿಂದ್ರ ಅಲ್ಲಿ ತೆಗ್ಬಿಸಾಡಿ. ಅವ್ರಿಗೆ ಮುಂಚೆ ಒಂದ್ ವಾರೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅಂದ್ರೆ, ಆದ್ರೂ ಅದನ್ನ ಅಲ್ಲಿ ಬಿಸಾಡ್ರೆ ಕಂಡೆ. ನಾ ಮುಂದ್ ಬಂದ್ ಹೇಳ್ದೆ ಎಲ್ಲಿ ಬಿಸಾಡ್ದೀನಿ ಕುರ್ಕುರಿ ಓ ನೈಕರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ಲಿ ಬಿಸಾಡ್ದೆ ನಾವ್ ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಅದ್ ಬಿಸಾಡ್ಬೇಡಿ, ನಿಮ್ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡ್ದಕ್ಕೆ ಇಲ್ಲ ಇನ್ ಬಿಸಾಡ್ದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಳಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ್ ಕಸ ಬಿಸಾಡಿ ಧ್ಯಾನ ಹೋಗರು ಏನಾರು ತಿಂದ ಹೌದ ಆರೋಗ್ಯ ಹಾಳತ್ತ ಅದನ್ ಜಾಗೃತಿ ಯಾರು ಮಾಡೋದಿಲ್ಲ. ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದ್ ಊಟ ತಕ ಬಂದ್ರೆ ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಒಂದು ಊಟ ತಕ ಬಂದ್ರೆ 7 ಕೊಟ್ಟೆ ಇರತ್ತವ್ರ. ನಮ್ಮ ಅಧ್ಯಕ್ಷರು ಹೇಳ್ದ ಮೋಹನ್ ಪೂಜಾರ್ ಹೇಳ್ದಂಗೆ 7 ಕೊಟ್ಟೆ ಇರತ್ತೆ, ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ. ಮಜ್ಜಿಗೆ ಬೇರೆ, ಹುಳಿ ಬೇರೆ, ಸಾರಿಗೆ ಬೇರೆ, ಪಾಯ್ಸಕ್ ಬೇರೆ, ಅಷ್ಟ ಮತ್ತ ಟೋಟಲ್ ಕಟ್ಟುದೊಂದು ಜರಿ ಇರುತ್ತೆ ಅದರಲ್ಲಿ.
1: ಹೊಟ್ಟೆಲ್ ಇದ್ರೆ ನಾವು ತಿಂಬಕಾಗ, ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರ, ಅದನ್ನ ತಿಂಬಕ್ಕೆ.
0: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ್ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು, ಅವ್ರು ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಡ್ಕಲ್ಲ, ಪ್ಲಾಸ್ಟಿಕ್ ಹಾಕಿ ಕೊಟ್ಟು, ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡ ಆ ಪ್ಲಾಸ್ಟಿಕ್ ಮೆಲ್ಟ್ ಆಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತದು. ನಮ್ಗಾಗಿ ನಮ್ಗೆ ಕೆಲವೊಂದು ಇದ್ರಲ್ಲಿ ಬಂದದಂದ್ರೆ ಪಂಚಮಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ನ ಮುಂಚೆ ಬಿಸಿ ಬಿಸಿ ಕುಡ್ತಿತ್ತು, ಅದು ವಿಷಯ ಎಲ್ಲ ಬಂದ ಮೇಲೆ ನಮ್ಗೆ ತದ್ದು ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ ಮನನ್ ಅಂಗಡಿ ಹೋರೆ ನಮ್ಗೆ ಶ್ರೀ ಲೋಡನೆ ಚಹಾ ಕೊಡಿ ಅಂದ್ರೆ ನಾವ್ ಹೇಳಿ, ಯಾಕಂದ್ರೆ ಹೇಳ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
2: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದ್ ಬರ್ಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ ನೀವು ಪ್ಲಾಸ್ಟಿಕ್ ಊಟ ತಗೊಂಡ್ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ. ಅವ್ರು ಆ ಕೆಲಸನೆ ಮಾಡ್ಲಿಲ್ಲ, ಒಂದು ದಿವಸ ಮಾಡಿದ್ರು, ಆಮೇಲೆ ನೋಡ್ಬೇಕ ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ, ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ನ ಮೇಲೆ ಸಿಟ್ಟವ್ರಿಗೆ, ನಿಂದ ಒಂದೇ ಸಹಿ, ನಿಂದ ಒಂದ್ ಮನೆಗೆ ಸಹಿ ಮರ, ನಾವು ಮತ್ತೆಲ್ಲ ಬರ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು, ಅವ್ರು ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ, ಸಾಗು ಜರಿ ಕೊಟ್ಟಿ, ಚಟ್ನಿ ಜರಿ ಕೊಟ್ಟಿ, ತೋಳದ ತಲ್ಕಂದಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ, ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇನು ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್, ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರು ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲೆ ಬಂದ್ ನೂರಕ್ಕೆ ನೂರು ಸತ್ಯ, ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವರೆಲ್ಲರೂ 27 ಜನ ಮಹಿಳೆಯರಿರ್ಬಹುದು, 30-32 ಜನ ಯುವಕ ಮಂಡಲದ ಹುಡುಗರಿರ್ಬಹುದು, ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದನ್ನ ವಸ್ತುಗಳು ತಿನ್ನುವುದಿಲ್ಲ. ಆದ್ರೆ ಒಂದು 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ, ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ, 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 350 ವಾರ ಈ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರೆಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜಾದ ರೆಕಾರ್ಡ್ ಅದು, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ, ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರೀಯ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮನೋರ್ ಫ್ರೆಂಡ್ಸ್ ಇರ್ಬೋದು, ಹಂದಟ್ಟು ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು, ನಮ್ಮ ಅದು ಪ್ರವರ್ತಕರಾದ ಆನಂದ್ ಸಿಕ್ಕಿಂದ ಅವ್ರು ಅದನ್ನ ನಮ್ಮನ್ನ ಬೆನ್ ತಟ್ಟಿದ್ದಾರೆ, ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ, ಯಾಕಂದ್ರೆ ನಮ್ಮ
1: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು, ರೈತರೆಡೆ ನಮ್ಮ ನಡೆ ಅಂತ. ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು, ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ, ರೈತರಿಗೆ ಗೌರವ ಇಲ್ಲ, ರೈತರಿಗೆ ಗೆದ್ದಿಗಿಳ್ದು ಅಂತ ಬೇಸಾಯ ಮಾಡುದು ಅಂತ ಸಿಕ್ಕುತ್ತೆ, ಅದ್ರಾಗೆ ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು. ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡು ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ, ಇದ್ರ ಬಗ್ಗೆ ಹೇಳಿ ಸರ್.
2: ಮೇಡಮ್, ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡಿಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿ ಆದವರು ನಮ್ಮ ಆನಂದ್ ಸಿಕ್ಕಂದಾರ್, ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು. ಹಿಂದೆ ಹೇಳಿದ್ರು ಅವ್ರು ಒಂದು ಮಾತು, ನೀವು ರೈತರನ್ನೊಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ, ಅವ್ರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವ್ ಏನ್ ಮಾಡ್ತಂದ್ರೆ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ, ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರನ್ನ ಪ್ರತಿ ತಿಂಗಳ ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು, ಯಾಕಂದ್ರೆ ನಾವು ಇವತ್ತೇನು ರೈತರನ್ನ ಗುರುತಿಸಿದ್ದೇವೆ, ಆ ರೈತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ 2 ರೈತರಿದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರಿಗೆ ಹೋಗಿ ಅವ್ರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರೋ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಆವಾಗಲೇ ಒಂದು ತಾಯಿ ತಂದೆ ನಾನು ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನು ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ತ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ಬ ಜಯರಾಮ್ ಶೆಟ್ರ್ ಅಂತ ಒಬ್ಬ ಭಾಸ್ಕರ್ ಶೆಟ್ರ್ ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರ ಡೇ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. 55 ಜನರಿಗೆ, ಯಾಕಂದ್ರೆ ನಾವು ಇಲ್ಲಿ ಬರೇ ಕೋಟ ಒಂದೇ ಇಟ್ಕೊಂಡಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ತಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ತಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ಅವ್ರು ರೈತ ಅವ್ರು ಹೇಳುದು, ನೀವು ಎಂತ ಮಾಡ ಪಂಚಾವಣದಾಗ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಿ ಅಲ್ಲ, ನಮಗೆ ದೊಡ್ಡ ಖುಷಿ ಅಂತವೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮ ಒಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರು ಇಂತಿಂಥ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು. ಅದಕ್ಕೆ ನಮ್ಗೆ ದೊಡ್ಡ ಖುಷಿ. ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ, ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. VRL ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ರ ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರ್ ಅವರು ಸತ್ಯ ಕಾರ್ಯದ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ. ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ಕರ್ನಾಟಕ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿದಲ್ಲ ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣಿ ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದರೂ ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಾಡ್ಕೊ ಬರ್ತಿದ್ದೇವೆ. ಒಂದು 5 ಮಕ್ಕಳಂತೂ ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಇತ್ತು ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೇಲಿ ಹಾಕುವಂಥ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ತೇವೆ. ನಮ್ಮ ಮುಂದಿನ ಯೋಚನೆ ಏನು ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನೂ ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲೀಸ್ಟ್ ಇದೆ. ದೊಡ್ಡಣ್ಣನಂತ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳ ತುಂಬಾ ಇದೆ.
1: ಸುಜಾತಾ ಮೇಡಮ್, ನೀವು ಸಂಚಾಲಕಿ ಅಲ್ಲ?
3: ಹೌದು.
1: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದ್ರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
3: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದೆ. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದವರು. ಬಹಳ ಖುಷಿ ಅನಿಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು, ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ದುಗಿತ ನಂದಣ್ಣ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು ಕಾರಣ ಅಷ್ಟೇ, ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಮ್ಮ ನಾವು ನಟ್ಟ ಗಿಡವನ್ನ ಅವರು ಪೋಷಿಸ್ತಾರೆ ಬೆಳೆಸ್ತಾರೆ ಆ ಒಂದು ಉದ್ದೇಶದಿಂದ. ಯಾವ ಊರಿಗೆ ಹೋದ್ರೆ, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ, ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೆಡ್ಕೊಂಡು ಈಗ ಸರಿಸುಮಾರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾಯ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನ ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನ ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರ ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಒಟ್ಟಾಕೊಂಡು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನು ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆ ಆಗಳಾಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಲ್ಲಿ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತಹ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನಾ ತಂಡದ ಈ ಮನೆ ಹೋಗ್ಲಿಪ್ಪು ಕುಸಾಕ ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರು, ಆಸಡಿ 1 ತಿಂಗಳಿಗೆ ಯಾವ್ದಾದ್ರು 1 ದಿನ ಇಟ್ಕೊಂಡು ಆಸಡಿ ವಡ್ರು ಮಾಡ್ತಿತ್ತು. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದು 4 ವರ್ಷ ನಾವು ಮಾಡತ್ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕೊಂತ ಬಂದಿದ್ದೆ. ಯಾಕಂದ್ರೆ ನಮ್ಮ ನೇರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಮ್ಮವರು ನಾವು ಗುರುತಿಸ್ರೆ ಹೊರಗಿನವ್ರು ಆಮೇಲೆ ಗುರುತಿಸ್ತ್ರ, ನಮ್ಮ ಪ್ರತಿಭೆ ನಾವು ಒಂದು ಮಣಿ ಹಾಕಕ್ಕಂದೇಳಿ ಉದ್ದೇಶದಾಗೆ ಈ 4 ವರ್ಷ ನಾವು ನಮ್ಮ ಸಂಘಟನೆಯರನ್ನ ನಾವು ಗುರುತಿಸ್ಕಂತ. ಮೊನ್ನೆ ತಾನೇ ನಿನ್ನೆ ಮುಗಿಯತ್ತ ನಾವೊಂದು ಆಸಡಿ ವಡ್ರ ಕಾರ್ಯಕ್ರಮ, ಹಾಗಾಗಿ ಅದರೊಳಗೆ ನಾವು ನಮ್ಮ ರೇಡಿಯೋ ಕುಂದಾಪುರದ ಜ್ಯೋತಿ ಸಾಲಿಗ್ರಾಮದವರನ್ನ ಗುರುತಿಸ್ತೀವಿ. ಇದೇ ಫಸ್ಟ್ ಟೈಮ್ ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡಿದ್ರನ್ನ ಗುರುತಿಸ್ತಾರ ಅಂತ ಹೇಳಿ. ಆಸಡಿ ವಡ್ರ ಕಾರ್ಯಕ್ರಮ ಮಾಡೋ ಉದ್ದೇಶವೇ ಅಷ್ಟ, ನಮ್ಮ ಹಳಿಯರು ಮಾಡ್ಕೊಂಬಂದ ಆಹಾರ ಪದ್ಧತಿ ಕ್ರಮ ಇರಬಹುದು, ಆಮೇಲೆ ನಾವು ಏನು ಹಳಿಯರು ಉಪಯೋಗಿಸ್ಕಂತಿದ್ದಾರೆ, ಹಳಿಯರ ಅನ್ನೋದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದ ಒಂದಿಷ್ಟು ಪರಿಕರಗಳು ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸೋದಿತ್ತಲ್ಲ, ಅದು ಒಂದು ನಮಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು ಎಲ್ಲರ ಮನೆಗೂ ಇತ್ತು ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
4: 5 ವರ್ಷದಿಂದ
3: ಇದು 5 ವರ್ಷದಿಂದ ಪ್ರತಿ ತಿಂಗಳ ಆಸಡಿ ವಡ್ರ, ಆಸಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ಮ ದಿನೇಶ್ ಆಚಾರ್ಯ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ಮ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಜೊತೆ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಒಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೊಡದಾಗೊಂದಿತ್ತ. ಅಲ್ಲಿನ ಪ್ರದೀಪ್ ಶೆಟ್ರ್ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು. ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಸ್ಕೊಂಡ ಟ್ಯಾಂಕ್ ನೀರ್ ತುಂಬಸ್ಕೊಂಡ ಎಲ್ಲಾ ರಸ್ತೆ ಬದಿಗಿಪ್ಪು ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು ಎರಡ್ ಮೂರು ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿ ಆಗಿ ಕೊಡತ್ತಲ್ಲ ಅದು ನಮ್ ಖುಷಿ ಅಂತಾನೆ ಹೇಳಕ. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತ. ಸದ್ಭಾವನಾ ಎನ್ನುವಂತ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳದ್ ಒಂದೇ ಇತ್ತ, ನೀವು ಇಷ್ಟು ಕಾರ್ಯಕ್ರಮ ಮಾಡ್ತಿ ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ. ನಮ್ ಸಮಯಕ್ಕೆಲ್ಲ ಕೆಲವದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ, ಅಲ್ಲಿ ಎಕ್ಸಾಮು ಇಲ್ಲಿ ಪರೀಕ್ಷೆ ಅನ್ಕಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತೇಳಿ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳ. ನನ್ನಷ್ಟು ಮಾತಾಗ ನೀವು ಕೇಳಿರಿ. ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಂಬಾ.
1: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ ಪಂಚವರ್ಣಕ್ಕೆ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
4: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನು ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡನಲ್ಲಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ್ ರಾಜ್ಯೋತ್ಸವ ಕಾರ್ಯಕ್ರಮ ಹಾಕೋದು ಹೇ ಗಾಡಿಕ್ಕೂ. ಆಗಳಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಆಗಳಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನು ಅಷ್ಟಿಗೆ ಬೇರೆ ಸಂಘಟನೆಗಳೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ ಒಂದು 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗ್ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನಂಗೆ ಬ್ಯಾಡ ಮರಯ್ಯ ಅಂದೆ ಯಾರು ನಮ್ಮ ರವೀಂದ್ರ ಕೋಟೆ ಹೇಳುವತ್ತಿಗೆ. ಕಡೆಗಿಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನಮ್ಮ ಪಂಚವರ್ಣದಂಗೆ ಇದಕ್ಕೊಂದು ಸೇರ್ಕೊಂಬರತ್ತಿ ಅಂದ್ರೆ ನಾನು ಸೇರ್ಕೊಂಡೆ. ಸೇರ್ಕೊಂಡು ಇವರು ಕಲಾವತಿ ಅವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಈ ಕಸಯಕ್ಕೂ ಕೋಪದ ಕ್ಲೀನಿಂಗ್ ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಾಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೋ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದ್ ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗು ಅತ್ತೆ. ಒಬ್ರು ಮನೆಗ್ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆ ಉಳ್ದಾರೆಲ್ಲ ಮನೆಗ್ ಮಾಡುವ. ಮನೆಗ್ ಮಕ್ಕಳು ಗಂಡನ ಕೈಂಗೆಲ್ಲ ಬಯಸ್ಕೊಂಡು ಹೊರಗುವಾರು. ನಮ್ ಕಾರ್ಯಕ್ರಮಕ್ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ರ. ಯಾವ್ದಕ್ಕೆ? ಈ ಸ್ವಚ್ಛತೆ ಮಾಡ್ದ ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ ಹೋದಕ್ಕೂ ಅವ್ರು ಹೋಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೋಗ್ಳತ್ರಲ್ಲ ನಮ್ ಈ ಕೆಲ್ಸಕ್ಕೆಲ್ಲ ಅಂತ ಹೇಳಿ ಖುಷಿ ಆಯ್ತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲು ಅಷ್ಟೇ ಪ್ರತಿ ವಾರ, ಯಾಕಂದ್ರೆ ನಾನು ಬ್ಯುಸಿ ಇರ್ತೇನೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದ್ ಆದಿತ್ಯವರು ರಜೆ ಇರುದಿಲ್ಲ ನನ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಯ್ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದ, ಇದು ಒಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೆ ಒಂದು ಸಾರ್ಥಕ ಆಗ್ತ ಅನ್ನೋದು ಒಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳ್ದಂಗೆ ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಬದತ್ತ, ನಾಳೆ ಮತ್ತೆ ಪುನಃ ಜರಿ ಕೊಟ್ಟು ಬಿಸಾಡ್ಕೊಂಡೆ ಹೋತು, ಅವರಿಂದ ನಮ್ಮ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು. ನೀವೆಲ್ಲ ಕಿಚಿಗೆ ಹಾಕೊಂಡು ಹೋಗ್ಬೇಕಂದಳಿ ನಮ್ಗೆ ಅವ್ರ ಬೇನೆ ಹೇಳೋಕತ್ತ. ಆದ್ರೆ ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡಕ್ ಬಲ್ಲ, ಅದ್ರಂಗೆ ಅವ್ರನ್ನ ತಿಳ್ಕೊಂಡು ಒಂದು ಒಂಚೂರು ಅವ್ರ ಮಂಡಿಗೆ ಹಾಕೊಂಡು ಓ ಇಂಥವ್ರಂದ ಪಂಚವಾಣದವ್ರಂದ್ ಬಂದು ನಮ್ಗೆ ಅರಿವು ಹೇಳಿಕೆ ಹೋಯ್ರು, ಪರಿಸರ ಕಾಳಜಿ ಹೇಳಿಕೆ ಹೋಯ್ರು, ಅದ್ರ ಪ್ರಯುಕ್ತರು ನಾವು ಒಂಚೂರು ಕಿಸಿಗೆ ಹಾಕೊಂಡು ಅಪ್ಪ ತಿಂಬಕಾಗಂತಿಲ್ಲ, ಎಲ್ಲ ಮಕ್ಕಳು ತಿಂಬು ಮಕ್ಕಳು ಹೊಟ್ಟಿ ಬೇಗ ಕಟ್ಕೊಂಡು ಶಾಲೆಗೆ ಹೋಯ್ ನೀ ಮನೆ ಬನ್ನಿ ಅಂದಳೆ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ. ಅದೆಲ್ಲ ಅವ್ರ ಇಷ್ಟ, ಅವ್ರದ್ದು ವೈಯಕ್ತಿಕ, ನಾವೆಂತ ಮಾಡ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಟ್ಕೊಂಬಕಾತಿಲ್ಲ. ಹಂಗೆ ಪತಿಗೆ ಎಲ್ಲ ಮಕ್ಕಳನ್ನ ಹೇಳೋಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದೆಂತ ತಿಂತರೋ ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ತ. ಇಲ್ಲೆಲ್ಲ ಮಾರನ್ ಕಟ್ಟಿ ಬದೆಗೋ ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಹಾಕೋಕಾಗ ಅದಕ್ಕೆ ತೊಂದ್ರೆ ಆಯ್ತು ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದೆ ನಾವೇನ್ ಕೆಲ್ಸ ಇಲ್ದೆ ಮಾಡೋದಲ್ಲ. ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ, ಈಗ ಬಾಕಿಯವ್ರಿಗೆ ಎಲ್ಲದಕ್ಕೂ ಬಾರ್ದಿದ್ದಾರೆ ಅವ್ರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರಿದ್ರು ಕಾಣಿ, ಸ್ವಚ್ಛತೆ ಕೈಲಿ, ಗಿಡ ನೋಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್. ಆಲ್ಮೋಸ್ಟ್ ಎಲ್ಲರೂ ಬಿಸಿ ಇಪ್ಪರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್ತೀವಿ, ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟ ಮಾಡಿ ತಕ ಬಂದ ಹೇಳ್ರೆ, ಮೊನ್ನೆ ಡಬ್ಬಿ ತರ್ಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ, ನೀನ್ ಹಿಡ್ಕೊ ಬಪ್ಕಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಅಮನಕ್ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡ್ ಹೋಗ್ದಾದ್ರು ನಾವ್ ಒಂದು ಗಾಡಿ ಡಿಕ್ಕಿ ಒಳಗೊಂಡ್ ಡಬ್ಬಿ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನವ್ರ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರ ಆತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ, ಈ ಪಂಚವರ್ಣ ಸಂಘ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರೂ ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ. ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದೂ ಕುಡುದಿಲ್ಲ, ಮೊದ್ಲು ಕುಡಿತಿತ್ತು, ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆಯ್ತಂದ್ ಈಗ ಗೊತ್ತಾಯ್ತು. ಹಂಗಾಬ್ಕೋಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕಂತೀನಿ ನಾನು ಅಲ್ಲಿ ಪೇಪರ್ ನನ್ ಬ್ಯಾಗ್ ಒಳಗೊಂದ್ ಇರುತ್ತೆ ಸ್ಟೀಲ್ ಲೋಟಿ, ಗಾಡಿ ಒಳಗೋ ಎಲ್ಲರೂ ಒಂದ್ ಇಟ್ಕೊಂಡಿರ್ತೆ, ಎಲ್ಲಿ ಹಾರು ಸ್ಟೀಲ್ ಲೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ತುಯಿಟಿಗೆ ಬಪ್ಪದ ನೀರ್ ಕುಡುಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವಿ. ಅಷ್ಟು ನಮ್ಮನ್ ಚೇಂಜ್ ಮಾಡಿತ್ತು ಪಂಚವರ್ಣ. ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕಂದ್ರೆ ಒಂದ್ ಹೋರಾಟ ಕೊಡ್ತೈತ್ ಮೇಡಮ್, ಅಷ್ಟೇ ನಮ್ದು.
5: ಇದಪ್ಪ ಬದಲಾವಣೆ ಅಂದ್ರೆ ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ,
4: ಅದೇ ನಮ್ಗೆ ಆಯ್ಕೆ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದೇಳಿ ಹೇಳಿ ಹೋರಾಟ ಕೊಡುದು.
5: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸೈಕು ಹಾಪದೆ ಬೇಡ.
4: ಅದೇ ಕಸ ನಿಮ್ಗೆ ಮುಕ್ತಿ ಮಾಡೋಕ್ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯಾಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕ್ ಆತಕಂಬಂದೇಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
5: ಓಕೆ, ಈಗ ಪುಷ್ಪಾಕೆ ಹಂದಟ್ಟು ಅವರು ಕಾಣಿ ನಿಮ್ಗೆ ಅನ್ಸುತ್ತಾ ಎಲ್ಲ ಹೇಳ್ತಾರೆ ಹೆಣ ನಿಂಗೆ ಅದಕ್ಕೆ ಕೆಲ್ಸ ಇಲ್ಲ ಮನೆ ಕುಗಮ್ ಗಾತಿಲ್ಲ ಅಲ್ಲೋ ಅಂತ ಹೆಕ್ಕಿ ಹೆಕ್ಕಿ ಬರ್ತೆ ಮತ್ತೊದ್ನೇ ಹಾಕುದಲ್ದ ಇದೇ ಮಾತು ನೀವು ಕೇಂತಿರ್ತೀರಿ. ಈಗ 310 ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು. ನಿಮ್ಗೆ ಹಬ್ಬ ಇದೆಲ್ಲ ಅಂತ ಸಾಕು, ಫಸ್ಟ್ ಒಂದು ಉಮೇದ್ ಇರತ್ತೆ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬೇಡ ಇದೆಯಾ ಅಂತ ಮನೆ ಬದಿಗು ಬೈತಿರ್ತಾರೆ, ಮನೆ ಬದಿ ಬದುಕಲ್ಲ ಬಿಟ್ಕಲ್ಲ ಹೋಯ್ತಿಯಲ್ಲ ನೀನ್ ಅಂತ, ಅದು ಹೆಣ್ಮಕ್ಳಂತೂ ಹೋಯ್ತರ ಮತ್ತು ಬೈತಾರೆ ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಂಡ್ಕಲ್ಲ ಹೆಂಗೆ ಹೆಂಗ್ ಇಟ್ಕಂತ್ರಿ?
6: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ, ಫಸ್ಟ್ ಕೇಮ್ದೆ ಜನ ಅದೇ ನಿಂಗ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ. ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ, ನಾನು ಸ್ಟಾರ್ಟಿಂಗ್ ನಾ ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗ ಯಾರ್ದು ಪರಿಚಯ ಇಲ್ಲ ಊರಲ್ಲಿ. ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ, ಆವಾಗ ನಮ್ಮ ಊರಲ್ಲಿ ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾನೆಂತ ಮಾಡ್ದೆ, ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕೊಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸುತ್ತೆ ಅಂತ ಹೇಳ್ರೆ, ನಾವು ಒಂದು ಸಂಘಟನೆ ಮಾಡ್ಕೊ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆವಾಗ ನಮ್ಮಲ್ಲಿ ಒಂದು ಗಾಯಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗಸರು ಒಟ್ಟೆ ಹೆಂಗಸರು ಇದ್ರ ಮೇಲೆ ಗೊತ್ತೈತಲ್ಲ ಆ ಗಾಯಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ, ನಾನು ಹೇಳ್ದೆ ಆವಾಗ ನಿಮ್ಮನೆ ನೀರ್ ಬತ್ತಿಲ್ಯ ನಾವೆಲ್ಲ ಒಟ್ಟು ಸೇರುವ, ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ ಆಗ ಅರ್ಥ ಅತ್ತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗಸರು ನಾವು ಪ್ರತಿಭಟನೆ ಇಳಿದೆ
5: ಎಲ್ಲ ಗಾಯಬೀಜ್ ಫ್ಯಾಕ್ಟ್ರಿ ಹಾಪರ
6: ಒಂದ್ 4-5 ಜನ. ನಾವೇನ್ ಮಾಡ್ತು, ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ, ನೀವು ಒಂದು ಬನ್ನಿ ಹೊಡ್ಪನ್ ಹಿಡ್ಕೊ ಬನ್ನಿ, ಆವಾಗ ನಾವು ಪ್ರತಿಭಟನೆ ಬಪ್ಪ ಅಂತ. ಪಂಚಾಯತ್ ಅವ್ರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳ್ದೆ, ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿ ಬಿಡುವ. ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಹಿಳಾ ಬಳಗವನ್ನ ಕಟ್ತ ಅದರ ಅಧ್ಯಕ್ಷರಾದೆ ನಾನು, ಹಂದಟ್ಟು ಮೇಳ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ್ದು ಗಿಡ ವಿತರಣೆ ಕರೆದಿತ್ತು, ನಾನು ಅಧ್ಯಕ್ಷರಲ್ಲ ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾ ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ, ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇರ್ತದೆ. ಆವಾಗ ನಾ ಸುಜಾತ ಬೈರ್ ಹತ್ರ ಕೇಳ್ದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳ್ದೆ, ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೆ ನಂಗೂ ಇಷ್ಟ ಅಂತ. ಹಾ ನೀನ್ ಬಾ ಮಾರತಿ ಅಂದೇಳಿ ಹೇಳ್ರಿ. ಆವಾಗಿಂದ ಶುರುವಾದ ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ ಮಹಿಳಾ ಮಂಡಲ ಆಗ್ಬೇಕಿದ್ರ ಮುಂಚೆನೆ. ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾ ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡೋದು ಯಾಕೆ ಅಂತ ಹೇಳ್ರೆ, ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವರ್ಣ ಯುವಕ ಮಂಡಲ ಜೊತೆಗೆ ಇದ್ದದ್ದು. ಆಗ ಏನಾಯ್ತಂತ ಹೇಳ್ರೆ, ಒಂದ್ಸಲ ಇವ್ರೇನಾದ್ರು ಒಂದು ಗಾಡಿ ಪೆಟ್ ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ಎಚ್ ಎಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ,
5: ನಿಜ
6: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ. ಅಣ್ಣ ಅಂತ ಹೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು, ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿಕ್ಕು ಜನರಿಗೆ, ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನ್ ಬರುವಾಗ ಪುಷ್ಪಕೇ ಅಂತ ಇತ್ತು, ಇವತ್ತು ಪುಷ್ಪಕೇ ಹಂದಟ್ಟು ಅಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ಮ ಕೆಲಸ. ಇವತ್ತು ನಾಲ್ಕು ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರುವೆ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದೆ ಬತ್ತಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಇವತ್ತು ಅನಸಲ್ಲ, ವಾಂತಿ ಕೆಲವರು ವಾಂತಿ ಮಾಡುವಂತ
5: ಕೇಳ್ಕೊಂತ ಇದ್ದೆ. ಯಾರ್ಯಾರೋ ಏನೇನೋ ಮಾಡಿ ಹಾಕಿ,
6: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ, ಅದನ್ನ ನಾವು ಮರ್ಮ್ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದ್ ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿಯಣ್ಣ ಆ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ, ನಮ್ಗ ಅವಾಗ ವಾಂತಿ ಬರ್ತಾ. ಅದು ನಮ್ಗೊಂದು ಅಭ್ಯಾಸ ಐತಿ, ನಮ್ಗ ಅದನ್ನು ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡ್ ಹಾಕ್ರು ನಮ್ಗೂ ವಾಂತಿ ಬರ್ತಿಲ್ಲ, ನಮ್ಗ್ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
5: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
6: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು ಈಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿಯಣ್ಣ, ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
7: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಳದೆಲ್ಲ, ಅಷ್ಟೊತ್ತಿಗೆ ಸಹ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ, ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು, ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್ ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ, ನಂಗೆ ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಪ್ಪದ ಕಡಿಕೆ ಫಸ್ಟ್ ಆಸ್ಪತ್ರೆಗೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
5: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
7: ಕುಟುಂಬನೇ ನಿಜವಾಗ್ಲೂ ಅದು, ಕುಟುಂಬನೇ ಒಂದು ಮುಷ್ಟಿ ಇದ್ದಂಗೆ. ನಾವು ಒಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕಾತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
8: ಮೇಡಮ್, ಇಷ್ಟು ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದ್ದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಅಲ್ಲಿ ನಾವು ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನ ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
5: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
2: SLC ಹೋಗುವಂತ ಮಕ್ಕಳ, PUC ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆ ಇರುವಂತ ಮತ್ತ ನಮ್ಮಲ್ಲಿ ಒಂದು 3-4 ಜನ ನಮ್ ದಿನೇಶ್ ಆಚಾರ್ಯ ಹೇಳಿದ್ರ ಹೇಳದಂತ ತನ್ನ ಮಗಳನ್ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಕರ್ಕ ಬರ್ತಾರ. ಅದೇ ತರ ನಮ್ಮ ಸಂಘಟನೆ ಒಂದು ನಾಲ್ಕೇ ಜನ, ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಕೋಟ ತೊಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು ನಾಲ್ಕೈದು ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಂಡಲ ಮಾವು ಕಳೆದವರಿಗೆ ಇದೆ ಮೇಡಮ್.
1: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿತ್ತು, ಅದ್ರ ಒಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮುಖ್ಯವಾಗಿರುವಂತಹ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭಾವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು. ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟೊಳ್ಳೆ ಕಾರ್ಯಕ್ರಮಗಳಾಗ್ತ ಬಂದ. ಅದರೊಟ್ಟಿಗೆ ನಮ್ಮ ಅಪ್ಪತ್ತಿ ನಮ್ಮ ಬಂಡಾರಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತು, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತಾದ ಪಂಚವರ್ಣ ಓಡ್ತಾನೆ ಇರುತ್ತೆ ಅಂತ ಹೇಳ್ಕೊಂಡ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತು, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ ಕಂತಿದ್ದು, ಎರಡೆರಡು ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರ್ಲಿ. ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ, ಹಿಂಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರ್ಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪ್ಲಿ. ಧನ್ಯವಾದಗಳು.
3: ಧನ್ಯವಾದ.
1: ಸರಿ ಕೇಳುಗ್ರ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದ್ವು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ. ನಾವು ಹೊರಡ್ತು ವಿಶ್ವಕುಂದ ಪ್ರಕನ್ನಡ ದಿನ ಆಸಡಿ ಹಬ್ಬ ಎಲ್ಲ ಕೂಕಂಡು ಈ ಮಾತನ್ನ ಕೇಳಿಸ್ಕೊಂಡವರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ ಸಿಕ್ವಾ. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತ ಇರಿ. ಹಾಯ್, ನಮಸ್ಕಾರ, ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾಂವ್ ಮೇರಿ ಧರೋಹರ್ ಅನ್ನುವಂತ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ ಕೇಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ ಕೇಂದ್ರೆ ಏ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತೆ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್ತ. ಇವತ್ತು ನಾವೆಲ್ಲ ಹಾಳು ಮಾಡಿ ಹೊರ ಅದು ಇವತ್ತಿಗೆ ಮುಗ್ದು ಹತ್ತ. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್ತ, ರೆಕಾರ್ಡು ಮಾಡ್ಕತ್ತ, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್ತ. ಇದಕ್ಕೆಂತ ಮಾಡ್ಕೊಂಡ್ ಕೇಂದ್ರೆ, ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತು ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಜೆ ಅಂತ ಖುಷಿ ಪಡ್ತೋ, ಎಲ್ಲ ಹಲವು ಹಲವು ಕಾರಣ. ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಘಳಿಗೆ ಈಗ ನಾವು ನೆನ್ಸ್ಕೊಂಬಕೂ ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರ್ಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮ್ಗೆ ಅದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್ಯ ಅಂತ ಹೇಳ್ಕೊಂಡು, ಆ ಸ್ವರಾಜ್ಯ ಟೀಮ್ನವ್ರು ಎಂತ ಮಾಡ್ತಾರೆ ಕೇಂದ್ರೆ, ನಮ್ಮ ಊರಲ್ಲೂ ನಾವು ಸ್ವಾತಂತ್ರ್ಯ ಹೋರಾಟಗಾರರಂದು ಕೂಡ ನಾವು ಓದಿರೋದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇವರನ್ನೇ. ಆದ್ರೆ ನಮ್ಮೂರಲ್ಲೂ ಕೂಡ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ರು ಅಂತ ಹೇಳ್ಕೊಟ್ಟಿದ್ದು ಈ ಸ್ವರಾಜ್ಯ ಟೀಮ್. ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಕಳೆದೆರಡು ವರ್ಷಗಳಲ್ಲಿ ಈ ತರ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಪ್ರದೀಪ್ ಕುಮಾರ್ ಬಸ್ರೂರು ತುಂಬಾ ಮಾತಾಡಿದ್ರು. ಇದು ಕೂಡ ಹಾಗೆಯೇ, ಅವರದ್ದೇ ಈ ಸ್ವರಾಜ್ಯ ಟೀಮ್ನವರು, ಅದರ ಒಬ್ರು ಪ್ರತಿನಿಧಿ ನಮ್ಮೊಟ್ಟಿಗಿದ್ರು ಇವತ್ತು, ಅವರೊಟ್ಟಿಗೆ ನಾವು ಮಾತಾಡುವ. ಅವ್ರ ಹೆಸರು ಅನುಶ್ರೀ ಶಂಕರ್ ನಾಯ್ಕ್ ಅಂತ ಹೇಳಿ, ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಮೇ ಬಿ ಅರೌಂಡ್ 18 ವರ್ಷ ಇಪ್ಪಕ್ಕೂ ಸಾಕು. ಇವರು ಸ್ವರಾಜ್ಯದ ಸದಸ್ಯೆ. ಅನುಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಹೇಗಿದ್ರು, ಹುಷಾರಿದ್ರಿಯಾ?
2: ಹಾ, ಹುಷಾರಿದ್ದೆ.
1: ಓಕೆ, ಈಗ ಅನುಶ್ರೀ ನೀವೇ ಹೇಳಕ್ ನಂಗೆ, ನಿಮ್ಮ ಸ್ವರಾಜ್ಯದವರು ಏನ್ ಕೆಲಸ ಮಾಡ್ತ್ರಿ ಅಂತ?
2: ನಮ್ಮ ಉದ್ದೇಶ ಇಷ್ಟೇ, ಸ್ವರಾಜ್ಯ 75 ತಂಡದ ಪರವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರನ್ನ ಒಂದಿಷ್ಟು ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಆದರೆ ಇವತ್ತಿನ ಮುಗ್ಧ ಮನಸ್ಸುಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಬಂದಾಗ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಹೇಳುತ್ತಾರೆ ಹೊರತಾಗಿ ಯಾವುದೇ ಒಬ್ಬ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳುವುದಿಲ್ಲ. ಇದೊಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.
1: ಅಂದ್ರೆ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೂರವರಿಗಾರು ಗೊತ್ತಾ ಇಲ್ಲಿ ಅಂತ. ಸ್ವರಾಜ್ಯ 75 ಅಂತ ಹೇಳಿದ್ರಿ, ಅಂದ್ರೆ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಇದು ಅಂತ ಹೇಳ್ತಾರೆ, ಒಂದು ಸಂಸ್ಥೆ ಅಥವಾ ಒಂದು ಸಂಘ ಇದು. ಇದು ಸ್ವರಾಜ್ಯ 75 ಅಂತ ನೀವು ಹೆಸರು ಇಟ್ಕೊಂಡದ್ದು. ಇದ್ರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು?
2: ಇದರ ಮುಖ್ಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು, ಒಂದಿಷ್ಟು ಸದಸ್ಯರು, ಒಂದು 20-25 ಸದಸ್ಯರ ಒಂದು ತಂಡ.
1: 25 ಸದಸ್ಯರು ಎಲ್ಲ ಯುವ ಮನಸ್ಸುಗಳು ಅಲ್ದಾ? ನೀವೆಲ್ಲ ಹ್ಯಾಂಗ್ ಕನೆಕ್ಟ್ ಆದ್ರೆ, ಯಾಕೆಂದ್ರೆ ಇವತ್ತು ನೀವು ನಮ್ಮ ಶಾಸ್ತ್ರಿ ಸರ್ಕಲ್ ಅಲ್ಲೇ ಕಂಡ್ರೆ, ಕಾಲೇಜ್ ಬಿಟ್ಟಾದ್ಮೇಲೆ ಒಂದ್ ಎಲ್ಲ ಅಂಗಡಿಯಲ್ಲಿ ಒಂದಿಷ್ಟು ಮಕ್ಕಳು ಕೂಕೊಂಡಿರ್ತೋ, ಆ ಇಷ್ಟು ಮಕ್ಕಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇರುತ್ತೆ, ಆ ಎಲ್ಲ ಮೊಬೈಲ್ ಅಲ್ಲೂ ಗೇಮ್ ಆಡೋದು, ಮತ್ತೊಂದು ಮಾಡೋದು, ಅದರಲ್ಲೇ ಮುಳುಗಿರ್ತೋ. ಅಂತದ್ರಲ್ಲಿ ನಿಮಗೆ 18-19 ವಯಸ್ಸಿಗೆ ಈ ಕಡೆ ಸೆಳೆದದ್ದು ಹೇಗೆ ಅದು?
2: ಅಂದ್ರೆ ನಾವು ಶಾಲೆ ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಹೋರಾಟಗಾರರು ಅಂತೇಳಿ ಬಂದಾಗ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನುವಂತ ಒಂದು ಸ್ವಭಾವದವ್ರು ಜಾಸ್ತಿ ಇದ್ರು. ಆಗ ನಮಗೊಂದು ಏನಂತೇಳಿ, ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರನ ಒಂದಿಷ್ಟು ಹೋರಾಟಗಾರನ ಗುರುತಿಸಬೇಕು ಅನ್ನುವಂತ ಒಂದು ಛಲ, ಅದರಿಂದಾಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಕೊಡುವಂತದ್ದಷ್ಟೇ.
1: ಅದು ನಿಮ್ಗೆ ತಟ್ಟು?
2: ಹಾ, ತಟ್ಟು ಅಂದ್ರೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರನ್ನ ಪರಿಚಯಿಸಬೇಕು ಅನ್ನುವಂತ ಉದ್ದೇಶ.
1: ಹೌದು, ಅದೇನ ಕೇಳದ್ದು, ನಮ್ಮ ಈವನ್ ಸ್ವಾತಂತ್ರ್ಯ ಹೋರಾಟ ಆತಿಪ್ಪು ಟೈಮಾಗೆ ಎಷ್ಟೋ ಜನ ಶಾಲೆ ಕಾಲೇಜಿಗೆ ಹಾತಿದ್ ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಕೊಂಡು ಆ ಚಳುವಳಿಯಲ್ಲಿ ಧುಮುಕಿದ್ರು. ಎಷ್ಟೋ ಜನ ಜೈಲುಗಳಿಗೆಲ್ಲ ಹೋಗಿ ಬಂದ್ರು. ಅಂದ್ರೆ ಅವರ ಆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮಗ್ ಸ್ವಾತಂತ್ರ್ಯ ಬೇಕಂತ ಹೋರಾಡದವರು. ಬಟ್ ಇವತ್ತು ನಮ್ಗೆ ಆ ಕಷ್ಟಗಳು ಗೊತ್ತಿಲ್ಲ. ಈ ಸ್ವಾತಂತ್ರ್ಯ ನಾವೇನ್ ಅನುಭವಿಸ್ತಾ ಇದ್ದೀವಿ ಈಗ, ಇದ್ರ ಹಿಂದೆ ಎಷ್ಟು ಬಲಿದಾನಗಳಿತ್ತು ಅನ್ನೋದು ನಮಗೆ ಕಲ್ಪನೆ ಇಲ್ಲ. ನಾವು ಖುಷಿ ಹೆಂಗಿತ್ತು, ಆದ್ರೆ ನಿಮ್ಮಂತ ಪುಟ್ಟ ಹುಡುಗಿಗೆ ಇದು ಯಾವ ವಿಷಯದಲ್ಲಿ ಸೆಳೆದದ್ದು?
2: ಅಂದ್ರೆ ಫಸ್ಟ್ ದಿನ ಪ್ರದೀಪ್ ಕುಮಾರ್ ಬಸ್ರವರು ಕಾಲ್ ಮಾಡಿದ್ರು, ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೇವೆ, ಜಸ್ಟ್ ಬಂದು ಜಾಯ್ನ್ ಆಗಿ. ಫಸ್ಟ್ ದಿನ ಹೋದೆ, ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಬಂದು ಕೂತಂತ ಅತಿಥಿ ಅಭ್ಯಾಗತರ ಮಾತುಗಳು, ಅವರ ಕಷ್ಟ ಬಲಿದಾನಗಳನ್ನ ಹೇಳಿದಾಗ ಯಾಕೆ ನಾನು ಇದರಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಕಲ್ಪನೆ, ಅದಕ್ಕೋಸ್ಕರ ಹೋದೆ. ಆದ್ರೆ ನಾನು ಹೋಗಿ ನೋಡಿದಾಗ ಸ್ವರಾಜ್ಯ 75 ತಂಡಕ್ಕೆ ಬರ್ತಕ್ಕಂತ ಎಲ್ಲ ಅತಿಥಿಗಳು ದೊಡ್ಡವರಾದ್ರೂ ಕೂಡ ಕೇಳ್ಕೊಳ್ಳುವಂತ ಮನಸ್ಸುಗಳು ಮುಗ್ಧ ಮನಸ್ಸುಗಳು. ಯಾಕೆ ಮುಗ್ಧ ಮನಸ್ಸುಗಳ ಮೇಲೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಂದ್ರೆ, ಯುವಕರು ನಮ್ಮ ದೇಶದ ಶಕ್ತಿ ಅನ್ನುವಂತ ಉದ್ದೇಶ.
1: ಕರೆಕ್ಟ್. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮ್ ಕಣಗಿದನ್ನ ಅದನ್ನ ತಿಳ್ಕೊಂಡ್ರೆ, ನೀವು ಇನ್ನಷ್ಟು ಜನಕ್ಕೆ ಹಂಚುತ್ತೀರಿ. ಅಂಡ್ ನೀವು ಬಾಳಿ ಬದುಕಬೇಕಾಗಿರೋ ವಯಸ್ಸು ಇನ್ನು ತುಂಬಾ ಇದೆ, ನಿಮ್ಮ ದಾರಿ ತುಂಬಾ ದೊಡ್ಡದಿದೆ, ಉದ್ದಕ್ಕಿದೆ. ಹಂಗಾಗಿ ನಿಮ್ ಕಣಗಿದ್ರೆ ಇದ್ರೆ ಬಾರಿ ಒಳ್ಳೇದು. ಈ ಸ್ವರಾಜ್ಯ 75ರ ಉದ್ದೇಶಗಳೆಲ್ಲ ಎಂತ ಇದ್ದಿತ್ತು?
2: ಉದ್ದೇಶಗಳು ಅಂತೇಳಿ ಬಂದಾಗ ಅಂದ್ರೆ ಅದೇ ನಾನು ಆವಾಗ ಹೇಳಿದ್ನಲ್ಲ, ಈಗ ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತದ್ದು. ಇವತ್ತು ಯಾಕೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಸೃಷ್ಟಿ ಆಗ್ತಿದೆ ಅಂತೇಳಿ ಕೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳ್ತಕ್ಕಂಥದ್ದು ಯುವ ಪೀಳಿಗೆ ಸರಿ ಇಲ್ಲ ಅಂತೇಳಿ. ಯುವ ಪೀಳಿಗೆ ಸರಿ ಇಲ್ಲ ಯಾಕೆ ಅಂತೇಳಿ ಕೇಳಿದ್ರೆ, ಯುವಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಯವರಿಗೆ ಒಂದಿಷ್ಟು ನಾಲೆಜ್ ಬರಬೇಕು. ಇವತ್ತು ನಾವು ಕೆಲವೊಂದಿಷ್ಟು ಕಾಲೇಜುಗಳನ್ನ, ಕೆಲವೊಂದಿಷ್ಟು ವಿದ್ಯಾಸಂಸ್ಥೆಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ನಾಳೆ ಕೋಟೇಶ್ವರದಲ್ಲೊಂದು ಕಾರ್ಯಕ್ರಮ, ಅದಕ್ಕೆ ಬಿಬಿ ಹೆಗ್ಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂತಂದ್ರೆ ಅಂದ್ರೆ ಯುವ ಪೀಳಿಗೆಯ ಮೇಲೆ ಅದನ್ನ ಪ್ರಯೋಗ ಮಾಡುವ ಅನ್ನೋ ಉದ್ದೇಶ.
1: ಓಕೆ, ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಕಲಾ ವಿದ್ಯಾರ್ಥಿಗಳಾಗಿದ್ರೆ ಅದರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿರ್ಲಿಲ್ವಾ ಮೊದಲು?
2: ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ವಿ ಅಂದ್ರೆ ನಮಗಾಗ ವೇದಿಕೆಗಳಿರ್ಲಿಲ್ಲ, ವೇದಿಕೆಗಳ ಕೊರತೆ. ಇವತ್ತು ಯಾವುದೇ ಕಡೆಗಳು ಹೋಗಿ ನೋಡಿದ್ರು ಪ್ರತಿಭೆಗಳು ತುಂಬಾ ಇದ್ದಾವೆ, ವೇದಿಕೆಗಳಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಮೊನೊ ಆಕ್ಟಿಂಗ್ ಅನ್ನುವಂತ ಒಂದು ಕಾರ್ಯಕ್ರಮ, ಏಕಪಾತ್ರಾಭಿನಯ, ಅದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರ ಮಾತ್ರ ಆಗಿರ್ಬೇಕು. ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಇಬ್ಬರ ಅಭಿನಯವನ್ನ ಮಾಡ್ತಕ್ಕಂಥ ಆ ರೀತಿಯ ಕಾರ್ಯಕ್ರಮವನ್ನ
1: ಮಾಡಿ.
2: ಅದರಲ್ಲಿ 13 ತಂಡದ ಒಬ್ಬೊಬ್ಬ ವಿದ್ಯಾರ್ಥಿ ಇಬ್ಬರ ಕ್ಯಾರೆಕ್ಟರ್ ಅನ್ನ ಮಾಡುವಂತದ್ದು. ಬ್ರಿಟಿಷ್ ವಿದ್ ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ ಮತ್ತೆ ಪೋರ್ಚುಗೀಸ್ ಅವರು, ಈ ರೀತಿ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟ ಅರ್ಥ ಆಗ್ತದೆ ಅನ್ನುವಂಥ
1: ಎಸ್ ಪರಿಚಯ ಕೂಡ ಆಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಸೊ ಹಾಗಾಗಿ ಇವರು ಹೇಳಿದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವರಾಜ್ಯ 75 ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಮಾಡ್ಲಿಕ್ಕಿದೆ?
2: ಇಷ್ಟರಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ, ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಕೆ ಮಾಡೋದ್ರ ಮುಖೇನವಾಗಿ ಅವರನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಮಾಡುವಂತ ತುಂಬಾ ಬೇಕಾದಷ್ಟಿದೆ. ಇನ್ನು ಪ್ರಚಾರವಾಗಬೇಕಿದೆ. ಪ್ರಚಾರ ಅಂತ ಅಂದ್ರೆ ನಮ್ಮ ಪ್ರಚಾರ ಆಗುವಂತ ನಮ್ಮ ಮುಖ್ಯ ಅಲ್ಲ, ಕರಾವಳಿಯ ಹೋರಾಟಗಾರರನ್ನ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಹಾಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಎಲ್ಲರಲ್ಲೂ ಚಿರಸ್ಮರಣೀಯವಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಪಂಚಾಯತ್ನ ಪರ್ಮಿಷನ್ ಅನ್ನ ತಕ್ಕೊಂಡು ಆ ರಸ್ತೆಗಳಿಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತದ್ದು
1: ಮಾಡ್ತಾ ಇದ್ದೀರಿ?
2: ಮಾಡ್ತಾ ಇದ್ದೇವೆ.
1: ಅದೆಷ್ಟು ದಿನಕ್ಕೊಮ್ಮೆ ಮಾಡ್ತೀರಿ ಅಥವಾ ಹೇಗ್ ಮಾಡ್ತೀರಿ, ಯಾವ ತರ ಅದು?
2: ಅಂದ್ರೆ ನಮ್ಮ ಸಂಘಟಕರಿಗೆ ಸಮಯಾವಕಾಶ ಇಲ್ಲ, ಸಮಯಾವಕಾಶದ ಕೊರತೆಯಿಂದ ವಾರಕ್ಕೊಂದು ತಿಂಗಳಿಗೊಂದು ಕಾರ್ಯಕ್ರಮದಂತೆ ಅಂತೂ ಮಾಡ್ತಾ ಇದ್ದೇವೆ, ನಿಲ್ಲಿಸುವುದಂತೂ ಇಲ್ಲ, ಮಾಡ್ತೇವೆ.
1: ಮಾಡ್ತಾನೆ ಇದ್ದೀರಿ ನೀವು? ಓಕೆ, ಈಗ ಒಂದೊಂದು ರಸ್ತೆಗಳನ್ನ ಗುರುತಿಸ್ತೀರಿ, ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ ಅವರ ಪರ್ಮಿಷನ್ ತಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹಾಕ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರಿನ ನಾಮ ಫಲಕಗಳನ್ನ ಹಾಕ್ತಾ ಇದ್ದೀರಿ, ಅಂದ್ರೆ ಗುರುತಿಸುವಿಕೆಯನ್ನ ಮಾಡ್ತಾ ಇದ್ದೀರಿ. ಈಗ ಅನುಶ್ರೀ ಅವರಿಗೆ ಇಂದಿನ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ಕವಿಸಾಲೆ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸೊ ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮ್ಮ ಅನುಶ್ರೀ ಅವರಿಗೆ ಅನ್ಸುತ್ತೆ?
2: ಬಹುಶಃ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ ಅಂತ ಹೇಳಿ
1: ಅನ್ಸುತ್ತೆ. ಹಾಗೆ
2: ಯಾಕಂತ ಹೇಳಿದ್ರೆ, ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಹೆಣ್ಣು ಗಾಂಧೀಜಿಯವರ ಒಂದು ಕನಸನ್ನ ಕಾಣ್ತಾರೆ, ರಾಮರಾಜ್ಯದ ಕನಸನ್ನ ಕಾಣ್ತಾರೆ. ನಡುರಾತ್ರಿ 12 ಗಂಟೆಗೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗಿ ಏಕಾಂಗಿಯಾಗಿ ರಸ್ತೆಯಲ್ಲಿ ನಡಿಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ. ಆದ್ರೆ ಇವತ್ತು ನಮ್ಮ ಪ್ರಪಂಚ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ನಮ್ಮ ಸಮುದಾಯ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ.
1: ಸಿಕ್ಲೇ ಇಲ್ಲ ಅಂತೀರಿ?
2: ಸಿಕ್ಲೇ ಇಲ್ಲ.
1: ನೋಡಿ, ಇವತ್ತು ನೀವು ರೇಡಿಯೋ ಸ್ಟುಡಿಯೋಗೆ ಬಂದು ಇಷ್ಟು ಚಂದ ಮಾತಾಡ್ತಿದ್ದೀರಿ, ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಚಂದ ಮಾತುಗಳನ್ನ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸ್ವಾತಂತ್ರ್ಯ ಇದೆಯಲ್ಲ ಈಗ ಕಂಪ್ಯಾರಿಟಿವ್ಲಿ.
2: ಅಂದ್ರೆ ಈಗ ಮೊದ್ಲಿನ್ಕಿಂತ ಅಡ್ಡಿಲ್ಲ, ಆದ್ರೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು, ಹೆಣ್ಣು ಮಗಳೊಬ್ಬಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗ ನಾವೀಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಉದಾಹರಣೆ ನಾವುಗಳೇ. ಆದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಬಾಲ್ಯ ವಿವಾಹಗಳು ನಡೀತಾ ಇದೆ. ಇಂತಹ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಇದೆಲ್ಲ ಸಮಸ್ಯೆಗಳು. ಹೀಗಾಗಿ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತದೆ.
1: ಆದ್ರೂ ಆ ಸ್ವಾತಂತ್ರ್ಯ ತುಂಬಾ ಸುಧಾರಿಸಿದೆ ಅಂತ ನನ್ಗನ್ಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗದ ಹಾಗೆ ಎಷ್ಟೋ ಬ್ಯಾಂಕ್ಗಳು ಎಜುಕೇಶನ್ ಲೋನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ತುಂಬಾ ಜನ ಈಗ ಇವತ್ತು ಶಿಕ್ಷಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು, ಕೆಲವೊಂದ್ ಕಡೆ ಹಿಂದುಳಿದಿದ್ದಾರೆ, ಆದ್ರೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈವನ್ ಹೆಣ್ಮಕ್ಳು ಈಗ ಮಧ್ಯರಾತ್ರಿ ನಾನು ಓಡಾಡ್ತೀನಿ. ಸೊ ಅಂದ್ರೆ ಹಿಂದೂ ಒಂದು 40-80 ವರ್ಷಗಳ ಹಿಂದೆ ಆ ಸಿಚುವೇಶನ್ ಇರಲಿಲ್ಲ, ಬಟ್ ಈಗ ಅದು ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ ಅನುಶ್ರೀ, ನಾವು ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡ್ಕೊಂಡಿದ್ದೀವೇನೋ ಅಂತ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ?
2: ಖಂಡಿತವಾಗಿ ಹೌದು, ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿಯೇ ಇಲ್ಲ. ಇವತ್ತು ಒಂದಿಷ್ಟು ಆಫೀಸ್ಗಳಿಗೆ ಕಚೇರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಅದ್ರ ಅರಿವಾಗ್ತದೆ, ಒಬ್ಬ ವ್ಯಕ್ತಿಗೆ ಏನು ಬರುವುದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವುದಕ್ಕೂ ಕೂಡ ಸೀಮಿತ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಲಂಚ ಕೊಡದೆ, ಭ್ರಷ್ಟಾಚಾರಗಳಾಗದೆ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ.
1: ಆದ್ರೆ ನಿಮ್ಮಂತ ಯುವ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಬಗೆಗಿನ ಜವಾಬ್ದಾರಿ ಎಷ್ಟು ಗೊತ್ತಿದೆ?
2: ಇವತ್ತು ಯುವ ಪೀಳಿಗೆ
1: ಜವಾಬ್ದಾರಿ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಗೊತ್ತಿದೆ?
2: ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಪದದ ಅರ್ಥವೇ ಗೊತ್ತಿಲ್ಲದೆ ಇರತಕ್ಕಂತ ಯುವ ಪೀಳಿಗೆ ಇವತ್ತು ನಮ್ಮ ಹತ್ರ ಇದೆ.
1: ಯಾಕಾಗಾಯ್ತು?
2: ಅದರ ಬಗ್ಗೆ ಬಹುಶಃ ಒಂದಿಷ್ಟು ಪಠ್ಯ ಪೂರಕವಾದ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾಲೆಜ್ ಗಳನ್ನ ಕೊಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಹೇಗೆಲ್ಲ ಕೊಡಬಹುದು? ಇವತ್ತು ವಿದ್ಯಾರ್ಥಿಗಳು ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ವಿದ್ಯಾರ್ಥಿಗಳು ಅಂತಲ್ಲ ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ಏನ್ ಮಾಡಬಹುದು?
2: ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ಒಂದು ನಾಲೆಜ್ ಇರುವುದಿಲ್ಲ. ಅಂತಂದ್ರೆ ಈಗ ಕಾಲೇಜ್ಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾರೆ, ಪಠ್ಯ ಪೂರಕ ಚಟುವಟಿಕೆಗಳು ಅಂತೇಳಿ ಬಂದಾಗ ಒಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸುವಂತದ್ದಾಗಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿಂದ ಅವ್ರಿಗೆ ಒಂದಿಷ್ಟು ನಾಲೆಜ್ ಅನ್ನ ಕೊಡುವಂತದ್ದಾಗಿರ್ಬೋದು, ಅದನ್ನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಸ್ವೀಕರಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಆದ್ರೆ ನಿಮ್ಗೆ ಅಂತ ಕಾರ್ಯಕ್ರಮಗಳನ್ನು ಮಾಡಿದೆ, ಇದು ನನ್ನ ಅಬ್ಸರ್ವೇಷನ್, ಅವರು ಕೂತ್ಕೊಂಡಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್ ಇರ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂತ ಪರಿಚಯ ಭಾಷಣ ಮಾಡಿದ್ರು, ಒಂದ್ 10 ನಿರೂಪಕರು ಅವ್ರ ಹೆಸರನ್ನ ಹೇಳಿದ್ರು, ಅವರಿಗೆ ಬಂದೋದವ್ರು ಯಾರಂತ ಗೊತ್ತಿರೋದಿಲ್ಲ. ಅದ್ಯಾಕೆ ಹಾಗಾಗುತ್ತೆ? ಒಂದ್ ವೇಳೆ ಅದೇ ಕಾರ್ಯಕ್ರಮ ಕಾಮಿಡಿ ಆಗಿದ್ರೆ ಅವ್ರು ಗಮ್ಮತ್ ಎಂಜಾಯ್ ಮಾಡ್ತಾರೆ, ಗಮ್ಮತ್ತಲ್ಲಿ ಇರ್ತಾರೆ, ಖುಷಿಯಲ್ಲಿ ಬರ್ತಾರೆ. ಆದ್ರೆ ಅದು ಬಿಟ್ಟು ಬೇರೆ ಯಾವುದೇ ನೀವು ಹೇಳಿದ ತರದ್ದು ಜವಾಬ್ದಾರಿಯನ್ನ ಹೋಲಿಸುವಂತಹ ಅಥವಾ ಯಾವ್ದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಾದ್ರೆ ಅವ್ರ ಗಮನ ಅಲ್ಲಿ ಇರೋದೇ ಇಲ್ಲ, ಅವ್ರಿಗೆ ಯಾರು ಬಂದು ಹೋಗಿದಾರಂತಾನು ಗೊತ್ತಿರೋದಿಲ್ಲ, ದೇ ವಿಲ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಏನ್ ಮಾಡಬಹುದು? ನಾವು ಹೇಗೆ ನಮ್ಮ ಈಗಿನ ಜನ್ಸಿ ಅಥವಾ ಈಗಿನ ಯುವ ಜನತೆಯನ್ನ ಆಕ್ಟಿವ್ ಮಾಡೋದು ಹೆಂಗೆ ಅನುಶ್ರೀ, ನಿಮ್ ತರ?
2: ಅದು ಬಹಳ ಆಲೋಚನೆ ಮಾಡ್ಲಿಕ್ಕೆ ಇಮ್ಯಾಜಿನೇಷನ್ಗೆ ಕಷ್ಟ, ಅತಿಯಾದ್ರೆ ಅಮೃತ ವಿಷ ಅನ್ನುವಂತ ರೀತಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯುವ ಜನತೆ ಮೊಬೈಲ್ ಒಳಗಡೆ ಮುಳುಗಡೆಯಾಗಿದ್ದಾರೆ. ಮೊಬೈಲ್ ನಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅಮೃತವೂ ಇದೆ, ವಿಷವೂ ಇದೆ. ನಾವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವ್ರಿಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತ ಹೇಳಿ ಕೇಳಿದ್ರೆ, ಅವರಿಗೆ ಮೊಬೈಲ್ ಮೇಲೆ ಅವರಿಗೆ ರೀಲ್ಸ್ ಗಳನ್ನ 30 ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡಿ ಮಾಡಿ 30 ಮಾತ್ರ ಕಾನ್ಸಂಟ್ರೇಷನ್, 1 ಕಾನ್ಸಂಟ್ರೇಷನ್ ಯಾವೊಬ್ಬ ವಿದ್ಯಾರ್ಥಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜ್ 20 ಶುರುವಾಗಬೇಕಿತ್ತು, 15 ಕಾಲೇಜನ್ನ ಆರಂಭ ಮಾಡಿ ಮಕ್ಕಳಿಗೆ ಒಂದಿಷ್ಟು ಕಾರ್ಯಕ್ರಮ, 4-5 ಕಂಟಿನ್ಯೂಸ್ ಪ್ರೋಗ್ರಾಮ್, ಅದರಲ್ಲಿ ಕೇವಲ ಜೀವನ ಮೌಲ್ಯಗಳ ಪಾಠ, ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಇದು ಇಂಪ್ರೂವ್ ಆಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಸೊಲ್ಯೂಷನ್ ಇದೆ, ಆದ್ರೆ ಸೊಲ್ಯೂಷನ್ ಹುಡ್ಕೊಂಡು ಹೋಗುವುದು, ಅದನ್ನ ಅಳವಡಿಸಿಕೊಂಡು ಹೋಗುದು ತುಂಬಾ ಕಷ್ಟ.
1: ಈಗ ನೀವು ಅವರೆಲ್ಲರಿಗಿಂತ ಡಿಫ್ರೆಂಟ್ ಆದ್ರೆ ಹೇಗದು?
2: ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ
1: ಏನದು ನಿಮ್ಮ ಇಚ್ಛಾಶಕ್ತಿಗೆ ಕಾರಣವಾದದ್ದು, ಅದನ್ನೇ ನಾವು ಹುಡುಕಿ ಇದನ್ನೇ ಎಲ್ಲ ಮಕ್ಕಳಿಗೆ ಕೊಟ್ರಾಯ್ತಲ್ಲ.
2: ಇಚ್ಛಾಶಕ್ತಿ ಅಂತ ಯಾವುದೋ ಒಂದು ತಿಳ್ಕೊಳ್ಬೇಕು ಅನ್ನೋದು ತುಡಿತಾ ಇರಬೇಕು. ಅವ್ರು ಏನನ್ನ ಹೇಳ್ತಾರೆ ಅದ್ರಿಂದ ನಮಗೆ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ, ಅವ್ರು ಹೇಳೋದ್ರಲ್ಲಿ ತಪ್ಪಂತೂ ಖಂಡಿತ ಇರುವುದಿಲ್ಲ. ಅವ್ರು ಏನ್ ಹೇಳ್ತಾರೆ, ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಜೀವನ ಮೌಲ್ಯಗಳನ್ನ ಕೊಡುವಂತ ವ್ಯಕ್ತಿ ಯಾರು ಕೂಡ ಧರ್ಮಕ್ಕೆ ಬರುವುದಿಲ್ಲ. ಯಾರಿಗೂ ಒಂದಿಷ್ಟು ಪೇಮೆಂಟ್ ಗಳನ್ನ ಮಾಡಿ ಕಾಲೇಜ್ನವ್ರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾತ್ರ ಅವ್ರನ್ನ ಕರೆಸ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮೌಲ್ಯಯುತ ಶಿಕ್ಷಣ ದೊರಕಬೇಕು ಅನ್ನುವಂತ ಉದ್ದೇಶ. ಇವತ್ತು ಪಠ್ಯೇತರ ಚಟುವಟಿಕೆಗಳು, ಒಂದಿಷ್ಟು ಸ್ಪೋರ್ಟ್ಸ್ ಗಳನ್ನ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಅಂತೂ ಸರ್ಕಾರಿ ಕಾಲೇಜ್ನ ಹೊರತುಪಡಿಸಿ ಬೇರೆ ಕಾಲೇಜ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಇದರ ಉದ್ದೇಶ ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಬರಬೇಕು ಅನ್ನುವಂತ.
1: ಕರೆಕ್ಟ್. ಇಂಥ ಅಂದ್ರೆ ಪಠ್ಯೇತರದಲ್ಲಿ ಈ ಮೌಲ್ಯಯುತವಾದದನ್ನ ಅಳವಡಿಸಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆ ಮಕ್ಕಳು ಸ್ವಲ್ಪ ಸರಿಯಾಗ್ತಾರೆ ಅಂತ ನೀವು ಹೇಳ್ತೀರಾ?
2: ಖಂಡಿತ ಸರಿಯಾಗ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಿಂತ ಹೊರಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅಂಜಿಕೆ, ಹೆಸಿಟೇಷನ್ ಅನ್ನುವಂಥದ್ದು ಕಾಣಿಸ್ತದೆ. ಕಾರಣ ಏನು? ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೊಂದಿಷ್ಟು ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ಹೇಗಾಗಿದೆ, ಕೈ ತಟ್ಟಿ ನಗಾಡುವವ್ರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮನ್ನ ನೋಡಿ ಪ್ರೋತ್ಸಾಹ ನೀಡೋರು ಒಬ್ರು ಇಲ್ಲ. ಇವತ್ತು ಇಂತಹ ಒಂದು ಕೆಲವೊಂದಿಷ್ಟು ವೇದಿಕೆಗಳಿಂದ ಅವರಿಗೆ ಒಂದಿಷ್ಟು ಪ್ರೋತ್ಸಾಹಗಳು ದೊರಕಿದ್ದೇ ಹೌದಾದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜೀವನ ಮೌಲ್ಯಗಳು ಅರ್ಥ ಆಗ್ತದೆ ಅನ್ನುವಂತ ನನ್ನ ಉದ್ದೇಶ.
1: ಅನುಶ್ರೀ, ಸ್ವರಾಜ್ಯ 75 ಸೇರುವಾಗ ನೋಡಿದವ್ರು ಏನಂದ್ರು
2: ಅಂದ್ರೆ, ನಾನು ಹೋಗ್ತಿದ್ದೆ, ನನ್ನ ಪ್ರಚಾರಕ್ಕೆ ಇರ್ಲಿಲ್ಲ, ಒಂದಿಷ್ಟು ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿದ್ದೆ, ಇರ್ತಕ್ಕಂಥ ಶಿಕ್ಷಕರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಕೂಡ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗೆಳೆಯ ಬಳಗ ಹೇಗಿತ್ತು ಕೇಳಿದ್ರೆ, ನಿನ್ನ ಹತ್ರ ಆಗುದಿಲ್ಲ ಅನ್ನುವಂಥ ಹಿಂಜರಿಕೆ ಮಾತುಗಳೇ ಹೊರತಾಗಿ ನಿನ್ನ ಹತ್ರ ಆಗ್ತದೆ ಮಾಡುವ ಅನ್ನುವಂಥ ಪ್ರೋತ್ಸಾಹ ಯಾರಿಂದಲೂ ಇರಲಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಹೇಗಾಗಿದೆ, ಟೀಚರ್ಸ್ಗಳ ಸಪೋರ್ಟ್ ಮಾಡ್ತಾರೆ, ಇರ್ತಕ್ಕಂಥ ಒಂದಿಷ್ಟು ಗೆಳೆಯ ಬಳಗ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಲ್ಪ ದಿನ ಅಂತೂ ಇರ್ತಾರೆ, ಹೇಗೋ ಗೊತ್ತಿಲ್ಲ. ಇವತ್ತಿನ ಮನಸ್ಥಿತಿ ಹೇಗೆ ಕೇಳಿದ್ರೆ, ನಿಮಿಷಕ್ಕೊಂದು ಬುದ್ಧಿ ಅನ್ನುವಂಥ ರೀತಿ ಆಗಿದೆ.
1: ಓಕೆ, ಈಗ ಅನುಶ್ರೀ ಅವರು ಮೊಬೈಲ್ ಬಳಕೆ ಮಾಡ್ತಾ ಇಲ್ವಾ?
2: ಮಾಡ್ತಾನೆ, ಖಂಡಿತವಾಗಿ.
1: ಅದರಲ್ಲಿ ಎಷ್ಟು ಸ್ವಾತಂತ್ರ್ಯ ನೀವು ಬಳಸ್ಕೋತಿದ್ದೀರಿ?
2: ಅದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಬಂದಾಗ ಕಾಲೇಜಿಂದ ಒಂದಿಷ್ಟು ಮೆಸೇಜಸ್ಗಳು ಬರ್ತದೆ, ಒಂದಿಷ್ಟು

0: ಎಷ್ಟು ತಯಾರಿರ್ತಾರೆ.
1: ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸೈನಿಕರನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ,
0: ಸೈನಿಕರು ಬಿಡಿ, ಅವ್ರು ಅದಕ್ಕೆ ತಯಾರಾಗೇ ಹೋದವರು. ನಾನು ಕೇಳ್ತಾ ಇರೋದು ನಮ್ಮ ಯುವ ಜನತೆ, ನಾರ್ಮಲ್ ನಮ್ಮ ನಿಮ್ಮ ತರದ ಸಿಟಿಜನ್ಸ್ಗಳು.
1: ಯುವ ಜನತೆಗೆ ಕಾರಣ ಏನು, ತಂದೆ ತಾಯಿಗಳು ರೆಡಿ ಇರ್ಲಿಕ್ಕಿಲ್ಲ. ಇವತ್ತು ಮನೆಗೊಬ್ಬ ಸೈನಿಕ ಇದ್ರೆ ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯ ಸಿಗುವುದಿಲ್ಲ ನಮ್ಮ ದೇಶಕ್ಕೆ? ಖಂಡಿತ ಸಿಗ್ತದೆ. ಆದ್ರೆ ಇವತ್ತಿನ ತಂದೆ ತಾಯಿಗಳು ಹೇಗೆ ಕೇಳಿದ್ರೆ, ನನ್ನ ಮಗನಿಗೆ ಏನೂ ಆಗ್ಬಾರ್ದು, ನನ್ನ ಮಗ ನನ್ನ ಜೊತೆಯಲ್ಲಿ ಇರಬೇಕು ಅನ್ನುವಂತ ಉದ್ದೇಶ ಬಿಟ್ರೆ, ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ನನ್ನ ಮಗ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಪೋಷಕರು ಇಲ್ಲ, ಯುವ ಜನತೆಯೂ ಇಲ್ಲ.
0: ಮಕ್ಕಳು ಇವತ್ತು ಬಲಿಯಾಗ್ತಿರೋದು ಬೇರೆ ಬೇರೆ ವಿಷಯಗಳಿಗೆ. ಅದೆಷ್ಟು ಮಾರಕವಾಗಿದೆ ದೇಶಕ್ಕೆ ಅಥವಾ ದೇಶದ ಬೆಳವಣಿಗೆಗೆ?
1: ದೇಶದ ಬೆಳವಣಿಗೆ ಮಾರಕವಾಗಿದೆ ನಿಜ, ಆದ್ರೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳು, ಜವಾಬ್ದಾರಿ ತೆಗೆದುಕೊಳ್ಳುವಂತ ಜಾಗದಲ್ಲಿ ಇರುವವರು ತಗೊಂಡಿದ್ರೆ ಇವತ್ತು ನಮ್ಮ ದೇಶ ಸರಿ ಹೋಗ್ತಿತ್ತು ಅನ್ನೋ.
0: ಯಾರು ತಗೋಬೇಕಿತ್ತು?
1: ನಮ್ಮ ಸರ್ಕಾರ ಅಂತೇಳಿ ನಾವು ಏನ್ ಕರಿತೇವೆ. ಇವತ್ತು ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಟ್ರೋಲ್ಗಳನ್ನು ಇನ್ಸ್ಟಾಗ್ರಾಮ್ ಗಳಲ್ಲಿ ಮಾಡ್ಬಿಡ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ನಾನು ಪ್ರಶ್ನೆ ಕೇಳ್ತೇನೆ, ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಗಾಂಜಾದಿಂದ ನಮ್ಮ ಮಾದಕ ವಸ್ತುಗಳು ಅಂತೇಳಿ ನಾವ್ ಏನ್ ಕರಿತೇವೆ, ಗಾಂಜಾ ಸಿಗರೇಟ್ ಮಾದಕ ವಸ್ತು ಧೂಮಪಾನ ಮದ್ಯಪಾನಗಳನ್ನ ಯಾಕೆ ನಿಷೇಧ ಮಾಡಬಾರ್ದು? ಯಾಕೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟು ಲಂಚವನ್ನು ತಗೊಳ್ಳೋದ್ರ ಮೂಲಕವಾಗಿ ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಅಥವಾ ಗಾಂಜಾ ವಸ್ತುಗಳಿಗೆ ಸಪೋರ್ಟ್ ಮಾಡ್ತಾ ಇದೆ?
0: ಸೊ ಅವರೇ ಇದಕ್ಕೆ ಕಾರಣ ಯುವಜನತೆ ಅಲ್ಲ,
1: ಯುವ ಜನತೆಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ
0: ಅವ್ರಿಗೆ ಸಪ್ಲೈ ಮಾಡ್ತಿರೋರು, ತಗೊಳ್ತಿರೋರು ಇವರು. ಬಟ್ ಇವ್ರು ಯಾಕೆ ಸ್ಟ್ರಾಂಗ್ ಇಲ್ಲ, ಇವರ ಇಚ್ಛಾಶಕ್ತಿ ಯಾಕೆ ಅದನ್ನ ಬೇಡ ಅಂತ ಹೇಳೋದಿಲ್ಲ, ಅಂತಹ ಉಕ್ಕಿನ ತೋಳಿನ ಯುವ ಶಕ್ತಿ ಯಾಕೆ ಇಲ್ಲ ನಮ್ಮ ಭಾರತದಲ್ಲಿ?
1: ಅದೇ ಹೇಳಿದ್ನಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಅವರಿಗೊಂದು ಜವಾಬ್ದಾರಿಗಳಿಲ್ಲ.
0: ಯಾಕೆ ಆಗ್ತಾ ಇಲ್ಲ ಇದು? ನಾನು ಕೇಳ್ತಾ ಇರೋದು ಬೆಕ್ಕಿಗೆ ಗಂಟೆ ಕೊಟ್ಟೋರು ಯಾರು ಅಂತ. ಈಗ ಸರ್ಕಾರ ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಆಗ್ಬಿಡುತ್ತಾ? ಎಲ್ಲಿಂದ ಆಗ್ಬೇಕು, ಏನ್ ಅನ್ಸುತ್ತೆ ಅನುಶ್ರೀಗೆ?
1: ಸ್ವತಃ ನಾವೇ ನಮ್ಮ ಇಚ್ಛಾಶಕ್ತಿಯಿಂದ ನಾನು ಇದನ್ನ ಮಾಡಲ್ಲ ಅನ್ನುವಂತ ನಿರ್ಧಾರ ತಗೊಂಡಿದ್ದೆ ಹೌದಾದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಸರಿ ಆಗ್ತದೆ. ಇವತ್ತು ಸರ್ಕಾರ ಕಾರಣ, ತಂದೆ ತಾಯಿ ಕಾರಣ ಎಲ್ಲ ನಿಜ, ಆದ್ರೆ ಅವರು ಒಂದು ಇಚ್ಛಾಶಕ್ತಿಯಿಂದಾನೇ ಮಾಡ್ತಿರೋದಲ್ವಾ? ಅವರು ತಮ್ಮ ಸ್ವಂತ ಬುದ್ಧಿ, ಅವ್ರಿಗೆ ಹಾಗಿದ್ರೆ ಬುದ್ಧಿ ಇಲ್ವಾ? 18, 19, 20 ವರ್ಷದ ಯುವ ಜನತೆ ಇವತ್ತು ಇಂಥ ಒಂದು ಮಾದಕ ವಸ್ತುಗಳಿಗೆ ಬಲಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೊಂದು ನಾಲೆಜ್ ಇರ್ತದೆ, ಅವರ ಮೆಂಟಾಲಿಟಿ ಬೆಳೆದಿರ್ತದೆ ನಿಜ. ಹಾಗಿದ್ರೆ ಅವ್ರಿಗೆ ಯಾಕೆ ಅದು ಅರ್ಥ ಆಗುದಿಲ್ಲ ಅಂತಂದ್ರೆ ಅವ್ರ ಮೆಂಟಾಲಿಟಿ ಹಾಗೆ ಸೆಟ್ ಆಗಿರ್ತದೆ. ಇವತ್ತಿನ ಜನರೇಷನ್ ಹಾಗೆ ಹೋಗ್ತಾ ಇದೆ. ನಮ್ಮ ಹಿಂದಿನವರಿಗೂ, ಹಿಂದಿನ ಜನಾಂಗದವರಿಗೂ ಇವತ್ತಿನ ಜನಾಂಗದವರಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದೇ ಆ ದಾರಿಯಲ್ಲಿ. ಯುವ ಪೀಳಿಗೆ ಸರಿ ಇಲ್ಲ ಅಲ್ಲ, ನಮ್ಮ ಮುಂದಗಡೆ ಹೋಗ್ತಿರೋರು ಸರಿ ಇಲ್ಲ ಅಂತ.
0: ಓ, ಮುಂದಿರೋರು ಸರಿ ಇಲ್ಲ. ಕುರಿಗಳು ಸಾರ್ ನಾವು ಕುರಿಗಳು, ಕುರಿಗಳು ಸಾರ್ ನಾವು ಕುರಿಗಳು, ಮುಂದೆ ಹೋಗೋ ಒಂದು ಕುರಿನ ನಾವು ಮೇ ಅಂತ ಹಿಂಬಾ ಅಲಸ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ, ಈಗ ಅನುಶ್ರೀ ಈ ಸ್ವರಾಜ್ಯ 75ಕ್ಕೆ ಸೇರುವಾಗ ಅನುಶ್ರೀ ಉದ್ದೇಶ ಅಂತ ಇತ್ತು.
1: ನನ್ನ ಉದ್ದೇಶ, ನಾನೊಬ್ಬ ಹೋರಾಟಗಾರ್ತಿ ಆಗ್ಬೇಕು ಅನ್ನುವಂಥದ್ದು.
0: ಯಾವ್ದಕ್ಕಾಗಿ ಹೋರಾಟ?
1: ದೇಶಕ್ಕೋಸ್ಕರ, ನಮ್ಮ ಯುವ ಪೀಳಿಗೆ ಇವತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂತ ಹೋರಾಟ ನನ್ನದಾಗಿತ್ತು.
0: ಯಾವ ವಿಷಯದಲ್ಲಿ ಯುವ ಪೀಳಿಗೆ ಸರಿಯಾಗಬೇಕು ಅಂತ ಅನುಶ್ರೀ ತುಂಬಾ ಅನ್ಸುತ್ತೆ?
1: ಯುವ ಪೀಳಿಗೆ ಇವತ್ತು ಮಾದಕ ವಸ್ತುಗಳಿಗೆ, ಯುವಕರು ಅಂತೇಳಿ ಬಂದಾಗ ಯುವತಿಯರ ಹಿಂದ್ಗಡೆ ಹೋಗ್ತಕ್ಕಂಥದ್ದು, ಇವತ್ತು ಯುವಕರಿಗೆ ಮರ್ಯಾದೆನೇ ಇಲ್ದಿರೋ ರೀತಿಯಲ್ಲಿ ಆಗ್ಬಿಟ್ಟಿದೆ.
0: ಅಯ್ಯೋ, ಎಂತಾಯ್ತು ಆ ತರ?
1: ಅಂದ್ರೆ ಇವತ್ತು ಯುವಕರು ಸರಿ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅವರಿಗೆ ಒಂದಿಷ್ಟು ಅಡೆತಡೆಗಳು ಸಿಗ್ತಾ ಉಂಟು.
0: ಯಾರು ನಿಮ್ಮಂತ ಯುವತಿಯರು?
1: ಯುವತಿಯರಿಂದ. ಯುವಕ ಸರಿ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯುವತಿಯರು ಸರಿ ಇಲ್ಲ ಅಂತೇಳಿ ಹೇಳಿಕ್ಕೂ ಆಗುದಿಲ್ಲ. ಇವತ್ತಿನ ಪ್ರಪಂಚ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಜಡ್ಜ್ ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ.
0: ಏನ್ ಮಾಡಬಹುದು ಅನುಶ್ರೀ, ಏನೆಲ್ಲ ಮಾಡ್ಬೇಕಂತ ಅನುಶ್ರೀ ಪ್ಲಾನ್ಸ್ ಇದಾವೆ?
1: ಯುವ ಪೀಳಿಗೆನ ಮೊಟ್ಟ ಮೊದಲಾಗಿ ಯುವ ಪೀಳಿಗೆಗಳನ್ನ ಸರಿ ಮಾಡ್ಬೇಕು.
0: ಹೇಗ್ ಸರಿ ಮಾಡೋಣ?
1: ಅವರಿಗೊಂದಿಷ್ಟು ಕಾನ್ಸಂಟ್ರೇಷನ್ ಗಳು ಬೆಳಿಬೇಕು, ಅವ್ರ ಅವ್ರ ಇಚ್ಛಾಶಕ್ತಿಯಿಂದ ಅವ್ರು ಸರಿಯಾಗ್ಬೇಕು.
0: ಹೆಂಗ್ ಮಾಡಬಹುದು ಅದನ್ನ? ವಾಟ್ ಇಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಫಾರ್ ದಟ್? ಈಗ ಇಚ್ಛಾಶಕ್ತಿ ಅಂತ ಅಂದ್ರೆ ನಿಮ್ಗೊಂದು ಇಚ್ಛಾಶಕ್ತಿ ಇದೆ ಹಿಂಗ್ ಮಾಡ್ಬೇಕು ಅಂತ, ಎಲ್ಲಿಂದ ಬಂತು ಆ ಇಚ್ಛಾಶಕ್ತಿ, ಯಾರಿಂದ ಬಂತು, ಹೇಗ್ ಬಂತು?
1: ನನಗೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶಿಕ್ಷಕರಿಂದ ಬಂದಂತ ವಿಷಯಗಳಾಗಿರ್ಬೋದು, ನಮ್ಮ ಹಿರಿಯರು ಗುರು ಹಿರಿಯರು ನಮ್ಮ ಸುತ್ತಮುತ್ತಲಿನ ಜನಾಂಗ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಚ್ಛಾಶಕ್ತಿ ರೂಪುಗೊಳ್ತದೆ.
0: ಸರಿನಾ? ಸೊ ಮೊದಲು ನಾವ್ ಏನ್ ಕೇಳ್ಕೊಂಡ್ ಬಂದಿದ್ದೀವಿ, ಏನ್ ನೋಡ್ಕೊಂಡ್ ಬಂದಿದ್ದೀವಿ, ಏನ್ ಓದ್ಕೊಂಡ್ ಬಂದಿದ್ದೀವಿ, ಏನನ್ನ ನಮ್ಮೊಳಗೆ ನಾವು ಆಹ್ವಾನಿಸ್ಕೊಂಡ್ ಬಂದಿದ್ದೇವೆ, ಅದ್ರ ಮೇಲೆ ನಮ್ಮ ಯೋಚನೆಗಳು ಇರುತ್ತೆ. ಸೊ ಅದ್ರ ಮೇಲೆ ನಾನು ಹಿಂಗ್ ಆಗ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬೆಳೆಯುತ್ತೆ. ಆ ಇಚ್ಛಾಶಕ್ತಿ, ಆ ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಆಗೋದು ನಮ್ ಮುಂದೆ ಬೆಳೀತದ, ನನ್ಗೆ ಇದಾಗ್ಲೇ ಬೇಕು ಅನ್ನುವಂಥದ್ದು. ಸೊ ನಿಮ್ಗೀಗ ನಾನು ಹೋರಾಟಗಾರ್ತಿ ಆಗ್ಬೇಕು ಅಂತ ಇದೆ, ಆದ್ರೆ ನಮ್ಮ ಪೀಳಿಗೆ ಯುವ ಪೀಳಿಗೆಯಲ್ಲಿ ಅದೆಷ್ಟೋ ಜನಕ್ಕೆ ಈ ಹೋರಾಟ ಗಿರಾಟ ಬೇಡವೇ ಬೇಡ, ಹೆಂಗೋ ನಾನು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನುವಂಥದ್ದು. ಮೊಬೈಲ್

0: ನನ್ ಕೈಯಲ್ಲಿದ್ರೆ ಸಾಕು ಅನ್ನುವಂಥದ್ದು. ಇಷ್ಟ ಆಗಿಯೂ ಎಲ್ಲೋ ಒಂದು ಗಲಾಟೆ ಆಗ್ತಿದ್ರೆ ಅದ್ರ ಹಿಂದೂ ಮುಂದೂ ಗೊತ್ತಿಲ್ಲದೆ ಧಾವಿಸಿ ಹೋಗುವಂಥದ್ದು ಅಲ್ವಾ? ಇದು ಒಪ್ತೀರಾ ನೀವು? ಏನದು, ಯಾಕದು, ಸರಿನಾ ತಪ್ಪ ಏನು ಗೊತ್ತಿರಲ್ಲ, ಸುಮ್ಮನೆ ಹೋಗ್ತಾರೆ. ಅಲ್ಲಿ ಬಲಿಯಾಗೋರು ಇವ್ರೆ, ಏನು ಗೊತ್ತಿಲ್ಲದೆ ಹೋಗುವ ಅಮಾಯಕರು ಬಲಿಯಾಗೋದು. ಸೊ ಇಂಥದನ್ನೆಲ್ಲ ತಡಿಬೇಕಂದ್ರೆ ಅನುಶ್ರೀ ಏನ್ ಮಾಡ್ಬೇಕು ಅಂತ ಅನ್ಕೊಂತೀರಿ ನೀವು?
1: ನಮ್ ಕೈಯಿಂದ ಏನು ಮಾಡ್ಲಿಕ್ಕೆ ಆಗ, ಅವ್ರ ಇಚ್ಛೆ ಅದೇ ನಾ ಹೇಳಿದ್ನಲ್ಲ, ಅವ್ರ ಪರಿಸರ ಹೇಗಿದೆ. ಮೊನ್ನೆ RCB ಮ್ಯಾಚ್ ಆಗ್ತದೆ, ಹಿಂದಿನ ವರ್ಷ RCB ಗೆಲ್ತದೆ, ಒಂದಿಷ್ಟು ಯುವ ಪೀಳಿಗೆ ಹೋಗ್ತದೆ, ಸತ್ತಿದ್ಯಾರು ಯುವ ಪೀಳಿಗೆ ಅಂತಂದ್ರೆ ಅವ್ರಿಗೆ ಏನ್ ನಮಗೆ ಏನ್ ಮಾಡ್ಬೇಕು ಅನ್ನೋದು ಅರಿವು ಅವ್ರಿಗಿಲ್ಲ. ಅವ್ರು ಏನೋ ಒಂದ್ ಎಲ್ರು ಮಾಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಅವ್ರ ಬೇಕಾದ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿಕೊಂಡ್ರೆ ಖಂಡಿತ ಯುವ ಪೀಳಿಗೆ ಇವತ್ತು ಸರಿದಾರಿಯಲ್ಲಿ ಹೋಗ್ತದೆ.
0: ನೀವು ಸ್ವರಾಜ್ಯ 75 ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸೋದು ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ನನಗೂ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು ನಮ್ಮ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಮೈ ಜುಮ್ ಅಂತು. ನನಗೆ ಗೊತ್ತಿಲ್ಲ ಇಷ್ಟು ಜನ ಇದ್ರ, ಎಷ್ಟೊಂದು ಚೆನ್ನಾಗಿದೆ ಅವರದ್ದು ಸಾಹಸ, ಒಬ್ಬ ಹಿಂಗೆಲ್ಲ ಮಾಡಿದ್ರ ಅಂತೆಲ್ಲ. ಅದು ನಮ್ಮೂರವ್ರೆ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ, ನಾಮ ಫಲಕಗಳನ್ನ ಹಾಕಿಸ್ತಾ ಇದ್ದೀರಿ, ಅದು ನಿಮ್ಮದೊಂದು ಯೂತ್ ಮೂವ್ಮೆಂಟ್ ಆದ್ರೆ, ಯುವಕ ಯುವ ಪೀಳಿಗೆಯ ಚಳುವಳಿ ಆದ್ರೆ, ಅದು ಅದರಲ್ಲಿ ಎಲ್ಲ ಯುವಕರು ಪ್ರವಾಹದಂತೆ ಬರಬೇಕು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಸೈನ್ಯ ಕಟ್ಟಿದಾಗ ಹೆಂಗೆಲ್ಲ ಹೋಗಿ ಹೋಗಿ ಹೋಗಿ ಎಲ್ಲ ಸೇರ್ಕೊಂಡ್ರು. ಸೊ ಅದೇ ತರ ನಿಮ್ಮ ಚಳುವಳಿಯು ಬೆಳೆದ್ರೆ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಿ? ನಮ್ಮ ದೇಶ, ನಮ್ಮ ದೇಶ ಭಕ್ತಿ, ದೇಶಕ್ಕಾಗಿ ನಾವು ಬದುಕೋದು, ಇದ್ರ ಬಗ್ಗೆ ಹೇಳಿದ್ರೆ ಬಹುಶಃ ಎಷ್ಟೋ ಯುವಕ ಯುವತಿಯರು ರೆಡಿ ಆಗ್ಬೋದು. ಅದು ಸ್ವರಾಜ್ಯ 75 ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಿದ್ದೀರಿ ಈಗ ತುಂಬಾ ದೊಡ್ಡ ಕೆಲಸ ಅದು, ಯಾರು ಯೋಚನೆ ಮಾಡದೇ ಇರುವಂತ ಕೆಲಸ. ಸ್ವರಾಜ್ಯ 75 ಅನ್ನೋ ತಂಡ ಹುಟ್ಟಿದ್ದೇ ಒಂದ್ ದೊಡ್ಡ ಕಲ್ಪನೆ ಅದು. ಅದ್ರ ಜೊತೆ ಅದ್ ಮಾಡ್ತಾ ಇರೋ ಕೆಲಸ ಕೂಡ ಅಷ್ಟೇ ಒಳ್ಳೇದು. ಯಾರಿಗೆ ಕೆಲಸ ಇಲ್ಲ ಹೇಳಿ, ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನೆನ್ಪು ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಮನೆಗೆ ಹೋಗಿ ನಾಮ ಫಲಕ ಹಾಕೋದು ಬೇರೆ ಕೆಲಸ ಇಲ್ವಾ ಅಂತ ಬೇರೆಯವ್ರು ಕೇಳ್ತಾರೆ. ಬಟ್ ನೀವು ಮಾಡ್ತಿರೋ ದೊಡ್ಡ ಕೆಲಸ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರು ಅದರೊಟ್ಟಿಗೆ ಜೊತೆಯಾಗಬೇಕು. ಅಂದ್ರೆ ನಮ್ಮ ಇತಿಹಾಸ ನಾವೇನ್ ಮರ್ತಿದ್ದೀವಲ್ಲ, ದಟ್ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತದೆ. ನೀವು ಅದನ್ನ ತಿಳ್ಕೊಬೇಕು ಅನ್ನೋದು ಅರ್ಥ ಆಗಿ, ಯಾರವರು, ನಾವು ಗಾಂಧೀಜಿನ ಜಸ್ಟ್ ಓದ್ಕೊಂಡು ಬಂದಿರ್ತೀವಿ, ಸುಭಾಷ್ ಚಂದ್ರ ಬೋಸ್ ಓದ್ಕೊಂಡು ಬಂದಿರ್ತೀವಿ, ಮಂದಗಾಮಿಗಳಂತೆ ಉಗ್ರಗಾಮಿಗಳಂತೆ ಅಲ್ಲೊಂದು ನೋಟ್ಸ್ ಬರೆದು ಮಾರ್ಕ್ ತಗೊಳ್ಳೋಕಷ್ಟೇ ಓದಿರ್ತೀವಿ. ಬಟ್ ನಿಜವಾಗ್ಲೂ ನಾವು ಅದ್ರೊಳಗೆ ಹೋಗಿರ್ತೀವ? ಏನದು ಅವ್ರ ಹೋರಾಟ ಅನ್ನೋದನ್ನ ತಿಳ್ಕೊಂಡಿರ್ತೀವ? ನೋ, ತಿಳ್ಕೊಂಡೇ ಇರಲ್ಲ. ಅದನ್ನ ನಾವು ಈವನ್ ನಾವು ಫೀಲ್ ಮಾಡೋಕ್ಕಾಗ, ನಾ ಹೇಳದ್ನಲ್ಲ ಆ ಸ್ವಾತಂತ್ರ್ಯ ಟೈಮಿನ ಆ ದಿನಗಳಿದಾವಲ್ಲ, ಆ ಪುಸ್ತಕಗಳನ್ನ ಓದಿದಾಗ ಮಾತ್ರ ನಮ್ಗೆ ಆ ಪುಸ್ತಕಗಳನ್ನ ಓದ್ಬೇಕು ನಾವು, ನಮ್ಗೆ ಗೊತ್ತಾಗುತ್ತದೆ ಎಷ್ಟು ಕಷ್ಟಕರವಾಗಿತ್ತು ಅಂತ. ಒಂದು ಸತ್ಯಾಗ್ರಹ ಮಾಡ್ಬೇಕಾದ್ರೆ ಏನೋ ಸ್ಫೋಟಕಗಳನ್ನ ಹಾಕ್ತಾ ಇರೋದು, ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದದ್ದು. ಸೊ ಇವೆಲ್ಲ ನಾವು ಅನುಭವಿಸಿ ಇದ್ರೆ ಮಾತ್ರ ಗೊತ್ತಿರೋದು. ಅದ್ರ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ತರದ ಟೀಮ್ನವರು ಆದಷ್ಟು ಜನಕ್ಕೆ ಅದ್ರ ಅರಿವು ಮೂಡಿಸ್ತಾ ಹೋಗ್ಬೇಕು. ಅಂಥದ್ದೊಂದು ಯೂತ್ ಮೂವ್ಮೆಂಟ್ ನಿಮ್ಮ ಸ್ವರಾಜ್ಯ 75 ಆದ್ರೆ ಬಹುಶಃ ನೀವು ಇಚ್ಛಾಶಕ್ತಿ ಅಂತ ಹೇಳ್ತಿದ್ರಲ್ವಾ, ಅದು ಪ್ರತಿಯೊಬ್ಬರಲ್ಲೂ ಬೆಳಿಲಿಕ್ಕೆ ಸಾಧ್ಯ. ಈಗ ಮಾದಕ ವ್ಯಸನಿಗಳಾಗ್ತಾರೆ, ಹೆಚ್ಚಿನವರು ಜವಾಬ್ದಾರಿ ಇಲ್ಲದವರು, ನಮ್ಗೇನು ಮಾಡೋ ಕೆಲಸ ಇಲ್ಲ, ನಂಗೆ ಅದು ನೋವು, ಅದು ಬೇಜಾರು, ಇದು ಡಿಪ್ರೆಷನ್ ಅಂತ ಹೇಳ್ಕೊಂಡು ಒಂದೊಂದಕ್ಕೆ ದಾಸರಾಗ್ತಾರೆ. ನನಗೊಂದು ಗುರಿ ಇದೆ ಬದುಕಲ್ಲಿ ಅಂದ್ಕೊಂಡ್ರೆ ಅವರು ಈ ಥರ ಡೈವರ್ಷನ್ಗಳಾಗೋದು ತಪ್ಪತ್ತೆ. ಮತ್ತದು ಕಾಲೇಜು, ನಮ್ಮ ಶಿಕ್ಷಣ ವ್ಯವಸ್ಥೆ, ಇವುಗಳ ಪಾತ್ರಗಳೆಲ್ಲ ಬಹು ದೊಡ್ಡದು. ಮತ್ತೆ ಎಲ್ಲದಕ್ಕೂ ನಾವು ಸರ್ಕಾರನ ದೂರ್ಕೊಂಡು ಕೂತ್ಕೊಳ್ಳಿಕ್ ಆಗಲ್ಲ, ಯಾಕೆಂದ್ರೆ ಸರ್ಕಾರ ಯಾರದ್ದು, ಸರ್ಕಾರ ನಮ್ದೇ, ಸರ್ಕಾರ ನಾವೇ ಮಾಡಿರೋದು. ಸರ್ಕಾರದಿಂದ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂದ್ಕೊಂಡ್ರೆ ನಾಟ್ ಪಾಸಿಬಲ್. ಐ ಥಿಂಕ್ ನಾವೆಲ್ಲರೂ ಸೇರಿ ಅದನ್ನ ಮಾಡಿದ್ರೆ ಮೋಸ್ಟ್ ಪ್ರೊಬಾಬ್ಲಿ, ಅದು ನಿಮ್ಮಂತಹ ಯುವಕರು 18, 17, 16 ವಯಸ್ಸಿಗೆ ಎಚ್ಚೆತ್ತುಕೊಂಡಿದ್ದೀರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಈ ಭಾವನೆ ಸದಾ ಇರಲಿ ನಿಮ್ ಜೊತೆಗೆ. ಇನ್ನಷ್ಟು ನಿಮ್ಮಂತಹ ಸಮಾನ ಮನಸ್ಥಿತಿಯನ್ನು ಹಾಕೊಂಡು ನೀವು ಮುಂದೋದ್ರೆ ಇನ್ನಷ್ಟು ಮನಸ್ಥಿತಿಯ ಸಮಾನ ಮನಸ್ಥಿತಿಯವರು ನಿಮ್ಮೊಂದಿಗೆ ಸೇರ್ಕೊಳ್ಬಹುದು ಅನ್ಕೊಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ, ಸ್ವರಾಜ್ಯ 75 ಸದಸ್ಯೆ, ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಈ ಸಂದರ್ಭದಲ್ಲಿ ಬಂದು ರೇಡಿಯೋ ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ತುಂಬಾ ಲೈಕ್ ಮಾತಾಡಿದ್ರಿ. ನನ್ಗೆ ಇಷ್ಟ ಆಯ್ತು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮಾತು. ಸೊ ಹೀಗೆ ನಡೀತಾ ಇರಲಿ ನಿಮ್ಮ ಪಯಣ. ಥ್ಯಾಂಕ್ ಯು
1: ಸೋ ಮಚ್.
0: ಕೆಲವ್ರೆ, ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಎಲ್ಲಿಂದ ಬಂತು, ಹ್ಯಾಂಗ್ ಬಂತು, ಯಾರಿಂದ ಬಂತು, ಯಾರಿಗ್ ಬಂತು, ಎಲ್ಲ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಮಾಡ್ಕೊಂಡು ನಿಮ್ಮ ನಿಮ್ಮ ಮಕ್ಕಳಿಗೂ ಒಂಚೂರು ಹೇಳಿ, ಅವ್ರಿಗೂ ಗೊತ್ತಲ್ಲಿ ನನ್ನ ದೇಶ, ನನ್ನ ದೇಶಕ್ಕೆ ಒಂದು ಕಾಲದಲ್ಲಿ ಎಷ್ಟು ಕಷ್ಟ ಇದ್ದಿತ್ತು, ಈಗ ನಾವೆಷ್ಟು ಸುಖವಾಗಿದ್ದೀವಿ. ಈ ದೇಶ ಬಿಟ್ಟು ನಾವು ಇನ್ನೊಂದು ದೇಶಕ್ಕೆ ಹೋದರೆ ನನ್ನ ದೇಶ ಥರ ಇನ್ನೊಂದು ದೇಶ ಇಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಈ

ಸ್ವಾತಂತ್ರ್ಯದ ಬೆಲೆ ಪ್ರತಿಯೊಬ್ಬರಿಗೂ ಗೊತ್ತಿರಲಿ. ನಾವು ದುಡ್ಡನ್ನ ಹೆಂಗ ಲೆಕ್ಕ ಮಾಡಿ ಖರ್ಚು ಮಾಡುತ್ತಲ್ಲ, ಹಾಗೆ ನಮ್ಮ ಸ್ವಾತಂತ್ರ್ಯನೂ ಲೆಕ್ಕ ಇಟ್ಟೇ ಖರ್ಚು ಮಾಡ್ಕ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ. ಹಾಯ್, ನಮಸ್ಕಾರ. ನಾನು ಜ್ಯೋತಿ ಸಾಲಿಗ್ರಾಮ, ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ಮೇರಿಗಾಂವ್ ಮೇರಿ ಧರೋಹರ್ ಅನ್ನುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಆತಿತ್ತು. ಇದು ಎಂತಂದ್ರೆ, ನಮ್ಮೂರಲ್ಲಿ ಪ್ರತಿ ಊರಲ್ಲೂ ಅದರದೇ ಆದ ಐತಿಹಾಸಿಕ ಪರಂಪರೆ ಇರುತ್ತೆ, ಸ್ಥಳೀಯವಾಗಿರೋ ವಿಚಾರಗಳಿರುತ್ತೆ, ಸ್ಥಳೀಯವಾಗಿರೋ ಕಲೆಗಳಿರುತ್ತೆ, ಜನಪದ ಕಲೆಗಳಿರುತ್ತೆ. ನಾವೆಂತ ಮಾಡುತ್ತಂದ್ಕೇಂದ್ರೆ ಇತ್ತ ಅಂತ ಹೇಳಿ ಅದ್ರ ಬಗ್ಗೆ ಉದಾಸೀನ ಮಾಡುತ್ತ. ಆದ್ರೆ ಹಾಂಗಲ್ಲ, ಇವತ್ತಿರುವ ಆ ಕಲೆಯನ್ನ, ಆ ಐತಿಹಾಸಿಕ ವಿಚಾರಗಳನ್ನ, ಸ್ಮಾರಕಗಳನ್ನ, ಏನೇ ಇರ್ಲಿ ಕಣೆ, ಆ ಪರಂಪರೆಯನ್ನ ಇವತ್ತು ನಾವು ಉಳಿಸ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ನಾವು ಕೊಡುಕತ್. ಇವತ್ತು ನಾವೆಲ್ಲ ಹಾಳ್ ಮಾಡಿ ಹೊರೆ ಅದು ಇವತ್ತಿಗೆ ಮುಗ್ದು ಹತ್. ಹಾಂಗಾಯಿ ಇಂಥ ವಿಷಯಗಳನ್ನ ನಾವು ಡಾಕ್ಯುಮೆಂಟು ಮಾಡ್ಕತ್, ರೆಕಾರ್ಡು ಮಾಡ್ಕತ್, ಅದನ್ನೆಲ್ಲ ಸಂರಕ್ಷಿಸಿ ಇಡ್ಕತ್. ಇದಕ್ಕೆಂತ ಮಾಡ್ಕೊಂಡ್ಕೇಂದ್ರೆ, ಈ ನಮ್ಮ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡ್ಕ. ಅದಕ್ಕಂತಾನೆ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿತ್ತು. ನೀವೆಲ್ಲರೂ ನಿಮ್ಮ ಸಹಕಾರವನ್ನು ನಮಗೆ ಕೊಡಿ. ಈಗೊಂದು ಸೂಪರ್ ಆಗಿರೋ ಜಿಂಗಲ್ ಬತ್ತದ್ ಕಾಣಿ, ಅದನ್ನ ಕೇಳಿ ಹಾಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಹಾಯ್, ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರದ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ನಿನ್ಕಂಡು ಮಡಿಲೇ ಮಾಡ್ಕ ತಕ್ಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ಕಣ್, ಗೊತ್ತಿಲ್ಯಾ ನಿಂಗೆ?
0: ನಾನ್ ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ, ನಂಗ್ ಓದಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ ಹೇಳದ್ದು? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು. ಹಂಗೆ ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರೆ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದಾಯ್ನಮ್ಮ, ಗೋವಿಂದಾಯ್ನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ, ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ, ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ, ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ?
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ, ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ, ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ, ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ. ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಂಗ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా అమ్మా, ఎంత కర్త్యమ్రు?
1: దొరే బా, నీ కూతుకో. నావిబ్బరు బెంగళూరు హోపదు, నాళ సాయంకాల కలదనా?
0: అమ్మా, మాత నావిప్పుదు బెంగళూరిగె ಬರಸ್ತಳವಮ್ಮ, ಅಲ್ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನು ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಅಮ್ಮನ ಅಲ್ ಕರ್ಕೊಂಡ್ ಹೋರೆ ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟಕ್ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೇ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಷಾದ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ. ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ. ಮಾತ್ರ ಹತ್ಯ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ. ಇಲ್ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಯ್ಯನಮ್ಮ ಗೋವಿಂದಯ್ಯನಮ್ಮ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದಾ, ಹಂಗಂದ್ಲ ಅಮ್ಮ?
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ,

0: ಒಂದು ಉಪಾಯ ಮಾಡ್ರಿ. ಹಂಗೆ
1: ಎಂತ?
0: ವರ್ಷಾದವ್ರ ಮನ್ಸು ಮಕ್ಳ ಮನ್ಸು ಇದ್ದಂಗ ಅಂಬ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
1: ಮೋಸವ? ಎಂತ ಮೋಸ
0: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
1: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಯ ಮರ್ರೆ.
0: ಅದೇ ಹಂಗ ಗೊತ್ತಾತ ಅಮ್ಮಂಗೆ? ಕೊಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
1: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ, ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
0: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ, ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ್ದ?
1: ಹಾ, ಗೊತ್ತಾಯ್ತ್ ಗೊತ್ತಾಯ್ತ, ಹಂಗೆ ಮಾಡುವ.
2: ನಾನಿನ್ ಮೇಲೆ ದರ್ಜಿಕ್ಕ ಬಂದ್ ಮಗ, ಒಳ್ಳೆ ಡ್ರಾಮಾ.
1: ಅತ್ತೆ ತಗಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
0: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ, ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
1: ಆಯ್ತಾಯ್ತು.
0: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
0: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ, ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
0: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
0: ಹಾ ಹಾ ಹಾ, ಸುನಂದ ಸುನಂದ.
5: ಹಾ
0: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯ?
0: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂತ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
0: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
0: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ.
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
0: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
0: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ? ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
0: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಬಾಗಿನ ಕೈಲಿ ಬೆಂದು ಬಂದು ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
5: ಸುನಂದ ಒಂಚೂರಿಲ್ಬಾ.
7: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತು ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
0: ಭಾಗ್ಯ, 60ಕ್ಕೆ ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಆಯ್ತು. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ
7: ಕ್ಷಮಿಸುಕೆ ನಾನ್ ಯಾರ್, ಇರ್ಲಿ ಬಿಡಿ, ಸರಿ ಬನ್ನಿ.
0: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
7: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೇ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಮ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದು ಕೆಲಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸೋಕೆ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗೆ ಪುಸತ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನನ್ನು ಮೀಸಿ ತಿಂಬಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ ರವಿ ರಾಜಲಕ್ಷ್ಮಿ ಮೀಯಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತೆ ಆಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನ್ ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ್ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದೊರೆ, ನನ್ನನ್ನು ಊರಿಗೆ ಕಳಿಸ, ಸುಮ್ಮನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ್ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೇ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಏನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಉದುಕಿ ಬಾಯಲ್ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ? ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್, ಒಂದ್ ಬಾಡಿಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇನೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ, ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ. ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೇತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.